ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948 ವರ್ಷ, ಭಾದ್ರಪದ ಮಾಸದ 17ನೇ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಮಂಗಳವಾರ. ಸಮಯ ಆಗಿದೆ 5:58:33. ನಮ್ಮ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇರೋದು ನಿಮ್ಮ ಆರ್ಜೆ ಲತಾ ಕಿಟಿ. ಈ ದಿನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರೀತಿಯ ಸ್ವಾಗತ.

ನಮಸ್ತೆ, ಶುಭೋದಯ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. ಬೆಳಿಗ್ಗೆ 6:10 ನಾದಾರ್ಚನೆಯಲ್ಲಿ ಭಕ್ತಿಗೀತೆ

ಗಳನ್ನ ಆಲಿಸಬಹುದು. 6:50 ಕೇಳಿ ಕನ್ನಡ ರತ್ನ ಭಂಡಾರ, 7:15 ಭಾವ ಸ್ಪಂದನ ಕಾರ್ಯಕ್ರಮ, 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:30 ಹಲೋ ಕರ್ನಾಟಕ, 9:00 ಸಕ್ಕತ್ ಸಾಂಗ್ ನಿಮ್ಮ ನೆಚ್ಚಿನ ಗೀತೆಯನ್ನು ವಾಟ್ಸಪ್ ಸಂದೇಶ ಕಳಿಸುವುದರ ಮೂಲಕ ನಮ್ಮ ಆಕಾಶವಾಣಿಯಲ್ಲಿ ಕೇಳಬಹುದು. 10:00 ಸೆನಿಚಿಟ್ಟೆ, ನಂತರ 11:00 ಕೇಳಿ ಕಾರ್ಯಕ್ರಮ ಆಪ್ಕಿ ಪಸಂದ್, 12:00 ಪ್ರದೇಶ ಸಮಾಚಾರವನ್ನು ಕೇಳಬಹುದು, 12:05 ನವಿಲುಗರಿ, 1:00 ಕರೆಯಲ್ಲಿ ಕೈರುಚಿ, 1:10 ಕನ್ನಡದಲ್ಲಿ ವಾರ್ತೆಗಳು, 1:20 ಕಗ್ಗದ ಸಿರಿಯನ್ನ ಕೇಳಬಹುದು, 1:30 ಲಂಚ್ ಬಾಕ್ಸ್, 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು, 2:15 ಹಿಂದಿ ವಾರ್ತೆಗಳು, 2:30 ಪ್ರದೇಶ ಸಮಾಚಾರವನ್ನ ಕೇಳಬಹುದು, 2:40 ಎವರ್ಗ್ರೀನ್ ಕನ್ನಡ ಚಲನಚಿತ್ರ ಗೀತೆಗಳನ್ನ ಆಲಿಸಬಹುದು, 3:00 ಉಮಾಂಗ್ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಬಹುದು, 4:00 ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ಆಲಿಸಬಹುದು, 5:00 ನಾನ್ಸ್ಟಾಪ್ ಸಂಜೆ, ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು, 6:10 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳಬಹುದು ದೆಹಲಿ ಕೇಂದ್ರದಿಂದ, 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ, 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು, 6:50 ಸನ್ಸೆಟ್ ಸುರಭಿಯಲ್ಲಿ ಕನ್ನಡ ಗೀತೆಗಳನ್ನ ಕೇಳಬಹುದು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು, 7:45 ಒಲವಿನ ಆಲಾಪ ಕಾರ್ಯಕ್ರಮ, 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, 9:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನ ವಾರ್ತೆಗಳನ್ನ ಕೇಳಬಹುದು, 9:15 ಸುಕುನ್ ಕೆ ಪಲ್ ಕಾರ್ಯಕ್ರಮವನ್ನು ಆಲಿಸಬಹುದು, 10:00 ಕನಸಿನ ಲೋಕ, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು, ನಂತರ 11:10 ಬೆಳಿಗ್ಗೆ 5:53 ವರೆಗೂ ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತವೆ.

ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣೇನ ಮನೋರಥ್ಯ ನಾಹಿ ಸುಪ್ತಸ್ಯ ಸಿಂಹಸ್ಯ ಪ್ರವೇಶಂತಿ ಮುಖೇ ಮೃಗಃ. ಯಾವುದೇ ಕೆಲಸ ಅಥವಾ ಕಾರ್ಯ ಪ್ರಯತ್ನದಿಂದ ಮಾತ್ರ ಸಿದ್ಧಿಸುತ್ತೆ. ಬರೀ ಆಸೆ ಪಡೋದ್ರಿಂದ ನಿದ್ರಿಸುತ್ತಿರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿಯೇ ಬಂದು ಬೀಳೋದಿಲ್ಲ. ಅದಕ್ಕೂ ಕೂಡ ಬೇಟೆಯಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಜೀವನದಲ್ಲಿ ಯಶಸ್ಸು ಅಥವಾ ಆಧ್ಯಾತ್ಮಿಕವಾದಂಥ ಒಂದು ಉನ್ನತಿ ಸಿಗಬೇಕು ಅಂತ ಹೇಳಿದ್ರೆ ಸತತವಾದಂತಹ ಪ್ರಯತ್ನ ಅತ್ಯಗತ್ಯ. ಈಗ ಕೇಳಿ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಗೀತೆಗೆ ಡಾಕ್ಟರ್ HA ಕಟ್ಟಿ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಾಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾವು ನಡೆಯುವ ಮಾರ್ಗದಲ್ಲಿ ಮಾಡುವ ಅಥವಾ ಯಾವುದೇ ಧರ್ಮ ಅಥವಾ ಸತ್ಪ್ರಯತ್ನ ಎಂದಿಗೂ ಕೂಡ ನಾಶ ಆಗುವುದಿಲ್ಲ. ಹಾಗೆಯೇ ಇದರಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಕೂಡ ಉಂಟಾಗುವುದಿಲ್ಲ. ಮಾಡುವಂತಹ ಸಣ್ಣ ಒಳ್ಳೆಯ ಪ್ರಯತ್ನ ಕೂಡ ಮನುಷ್ಯನ ಮಹಾಭಯದಿಂದ ಅಥವಾ ಸಂಕಟದಿಂದ ರಕ್ಷಣೆಯನ್ನು ಮಾಡುತ್ತೆ. ನಾವು ಮಾಡಿದಂತಹ ಪ್ರತಿಯೊಂದು ಸಣ್ಣ ಶ್ರಮ ನಮ್ಮ ಆತ್ಮೋನ್ನತೆಯೇ ಸಹಾಯವನ್ನು ಮಾಡುತ್ತೆ. ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಈಗ ಕೇಳಿ ಶಶಿಧರ್ ಕೋಟೆಯವರು ಧ್ವನಿಯಾದಂಥ ಗೀತೆ. ವಸಂತಿ ಆರ್ ಪ್ರಭು ಅವರ ಸಾಹಿತ್ಯ, ಶಶಿಧರ್ ಕೋಟೆ ಅವರ ಸಂಗೀತ ಸಂಯೋಜನೆ ಇದೆ.

ಹುಲ್ಲು ತೆನೆಯಲಿ ತೂಗಿ ಹೂವು ಗಂಧವ ಬೇರಿ ಜೀವಿ ತನ್ನಯ ಕರ್ಮಫಲವನ್ನುಣ್ಣುವಂತೆ ಸಾವು ಬಂದೊಡಮದೇನು ಸಫಲವೋ ವಿಫಲವೋ ನೀನು ನಿನ್ನಯ ಕೆಲಸ ಮಾಡೋ ಮಂಕುತಿಮ್ಮ ಅಂತ ಹೇಳಿ ನಮ್ಮ ಡಿ ವಿಜಿ ಅವರು ಕಗ್ಗದಲ್ಲಿ ಹೇಳಿದ್ದಾರೆ. ಹುಲ್ಲು ತಾನು ತೆನೆಯನ್ನ ತೂಗುತ್ತದೆ, ಹೂವು ತನ್ನ ಪರಿಮಳವನ್ನ ಬೇರತ್ತೆ, ಹಾಗೆ ಜೀವಿಯು ತನ್ನ ಕೆಲಸವನ್ನ ಮಾಡ್ತಾ ಸಾಗಬೇಕು. ಫಲಿತಾಂಶವು ಯಶಸ್ಸು ಅಥವಾ ವಿಫಲವೋ, ಕೊನೆಗೆ ಸಾವು ಬಂದರೂ ಚಿಂತೆ ಇಲ್ಲ. ನೀನು ಮಾತ್ರ ನಿನ್ನ ಕರ್ತವ್ಯವನ್ನ ಅಂದ್ರೆ ನಿನ್ನ ಪ್ರಯತ್ನವನ್ನ ನಿರಂತರವಾಗಿ ಮಾಡುವಂಥೇಳಿ ಈ ಒಂದು ಕಗ್ಗದ ಸಾಲುಗಳು ಹೇಳಿವೆ. ಈಗ ಕೇಳಿ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿರುವಂತಹ ಒಂದು ಭಕ್ತಿಗೀತೆ.

ಇನ್ನು ಬಸವಣ್ಣನವರ ಒಂದು ಪ್ರಸಿದ್ಧ ವಚನದ ಪ್ರಕಾರ ಕಾಯಕವೇ ಕೈಲಾಸ, ಶರಣ ತತ್ವದ ಪ್ರಕಾರ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವಂತಹ ಪ್ರತಿಯೊಂದು ಪ್ರಯತ್ನ ಅಥವಾ ಕಾಯಕವೇ ದೇವರಿದ್ದಂತೆ. ಸ್ವಂತ ಶ್ರಮ ಮತ್ತು ಪ್ರಯತ್ನದಿಂದ ಬದುಕುವುದೇ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳಿದ್ದಾರೆ. ಈಗ ಕೇಳಿ ಪಿ ಸುಶೀಲ ಅವರು ಧ್ವನಿಯಾದಂತಹ ಗೀತೆ, ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ.

ವಿಜಯ್ ಪ್ರಕಾಶ್ ಅವರು ಧ್ವನಿಯಾದಂತಹ ಗೀತೆಗೆ ಆಶ್ಲೇ ಮೈಕಲ್ ಅವರ ಸಂಗೀತ ಸಂಯೋಜನೆ, ರತೀಶ್ ರತ್ನಮಾಲಾ ಅವರ ಸಾಹಿತ್ಯವಿತ್ತು. ಜೀವನ ಯಜ್ಞ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿದ್ರೆ. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಎ ರಾಜ್ಕುಮಾರ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಸೇವಂತಿ ಸೇವಂತಿ ಚಿತ್ರದಿಂದ ಈ ಗೀತೆ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೇಚಿ ಪ್ರಾರಭ್ಯ ವಿಘ್ನ ವಿಹಿತ ವಿರಮಂತಿ ಮಾಧ್ಯ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯ ಮಾನಃ ಪ್ರಾರಬ್ಧಮುತ್ತ ಮಜನಾ ನ ಪರಿತ್ಯಜಂತಿ. ಕನಿಷ್ಠ ಗುಣದವರು ವಿಘ್ನಗಳ ಭಯದಿಂದ ಕೆಲಸವನ್ನೇ ಶುರು ಮಾಡೋದಿಲ್ಲ. ಮಧ್ಯಮ ಗುಣದವರು ಕೆಲಸವನ್ನ ಪ್ರಾರಂಭಿಸಿದ್ರು ವಿಘ್ನ ಬಂದಾಗ ಅರ್ಧಕ್ಕೆ ನಿಲ್ಲಿಸ್ತಾರೆ. ಆದರೆ ಉತ್ತಮನಾದವರು ಮಾತ್ರ ಎಷ್ಟೇ ವಿಘ್ನಗಳು ಅಡೆತಡೆಗಳು ಬಂದರೂ ಕೂಡ ಕೈಗೊಂಡಂತಹ ಪ್ರಯತ್ನವನ್ನು

ಇದಕ್ಕೂ ಕೂಡ ಕೈ ಬಿಡೋದಿಲ್ಲ. ಶ್ರೇಷ್ಠತೆಯು ಸೋಲಿನಲ್ಲಿ ಪ್ರಯತ್ನವನ್ನ ನಿಲ್ಲಿಸದೆ ಇರೋದರಲ್ಲಿ ಅಡಗಿದೆಯಂತೆ. ಈಗ ಕೇಳಿ ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ರವಿ ಬಸ್ರೂರು ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಮದಗಜ ಚಿತ್ರದಿಂದ.

0: ಪ್ರಯತ್ನ ಎನ್ನುವುದು ಕೇವಲ ಗುರಿಯನ್ನ ತಲುಪುವಂತಹ ಸಾಧನ ಅಲ್ಲ, ಅದು ನಮ್ಮನ್ನ ಒಳಗಿನಿಂದ ಗಟ್ಟಿಗೊಳಿಸುವಂತಹ ಒಂದು ಪ್ರಕ್ರಿಯೆ. ಯಶಸ್ಸು ಸಿಗ್ಲಿ ಸಿಗದಿರಲಿ, ಪ್ರಯತ್ನದಿಂದ ಪಡೆದಂತಹ ಅನುಭವ, ಶಿಸ್ತು ಮತ್ತು ಆಂತರಿಕವಾದಂತಹ ಪಕ್ವತೆ ಎಂದಿಗೂ ಕೂಡ ಮರೆಯಾಗುವುದಿಲ್ಲ. ಅಂತಹ ಪ್ರಯತ್ನ ಸದಾ ನಿಮ್ಮ ಜೀವನದಲ್ಲಿ ಜೊತೆಯಾಗಿರಲಿ ಅಂತ ಹೇಳ್ತಾ ಇಂದಿನ ನಾದಾರ್ಚನೆಯನ್ನ ಮುಗಿಸುವಂತಹ ಸಮಯ ಇದು. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಸಮಯ ಆಗಿದೆ 6:56. ಈಗ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಕೆ ಇಂದಿರಾ, ಪ್ರಸಿದ್ಧ ಕಾದಂಬರಿಕಾರ್ತಿ, ಸರಳ ನಿರೂಪಣೆ, ಗಟ್ಟಿತನ, ವಿಷಯ, ವಸ್ತು, ಸಾಮಾಜಿಕ ಸಂಗತಿಗಳನ್ನು ಅವರು ಮುಟ್ಟುತ್ತಿದ್ದ ಪರಿ, ಇದೆಲ್ಲ ಅವರನ್ನು ವಿಶಿಷ್ಟವನ್ನಾಗಿಸಿತು. ಗೆಜ್ಜೆಪೂಜೆ, ಪಣಿಯಮ್ಮ, ಗಿರಿಬಾಲೆ ಇವೆಲ್ಲ ಚಲನಚಿತ್ರವಾದ ಅವರ ಕೃತಿಗಳು. ಎಂಕೆ ಇಂದಿರಾ ಅವರ ಧ್ವನಿಯನ್ನ ಆಲಿಸೋಣ.
4: ಸದಾನಂದ ಕಾದಂಬರಿ ಬರೀತಾ ಇದ್ದೆ ನಾನು. ಸದಾನಂದ ರಾಜು ಇಬ್ಬರು ಬೊಂಬಾಯಿ ಹೊರಡ್ತಾರೆ. ಬೊಂಬಾಯಿ ಹೊರಟಾಗ ಇವನು ಮಂಗ್ಳೂರಿಗೆ ಬರ್ತಾನೆ. ಯಾರು

0: ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಟೀ ಹೋಗೋಣ ಅಂತ ಹೇಳ್ಬಿಟ್ಟು ಹೀಗೆ ಬಂದೆ. ಅಷ್ಟೇ ಹೊತ್ತು ಇನ್ನೇನಿಲ್ಲ, ನಾನು ಯಾವಾಗಲೂ ಸಾಮಾನ್ಯ ಕನ್ನಡ ಮುಖಾಂತರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕಿತ್ತು ಸರಿಸಿಬಿಟ್ಟು. ಆಮೇಲೆ ನಮ್ಮ ಯಜಮಾನಿಗೆ ಆಶ್ಚರ್ಯ ಆಯಿತು, ಏನು ಹೇಳ್ಸಲ್ ಮಾಡ್ಬಿಟ್ಟಿಲ್ಲ ನೀನು ಹಾಗೆ ಅಂತೇಳಿ. ಹಾಗೆ ಅಕಸ್ಮಾತ್ ಏನಾದ್ರು ಒಂದು ನನಗೆ ಅಕಸ್ಮಾತ್ ಮರೆತು ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಮುಂದೆ ನಾನು ಅದರಲ್ಲೇ ತಿದ್ದುಬಿಡ್ತೇನೆ ಹೊರತು ಹೊಡೆದು ಅಳಿಸಿ ತಿದ್ದಿ ಹರಿದು ಅದೆಲ್ಲ ಮಾಡೋ ಪದ್ಧತಿನೇ ಇಲ್ಲ. ಯಾವ ಕಾದಂಬರಿನೂ ಮಾಡಿಲ್ಲ ಇದುವರೆಗೆ. 62 ಪುಸ್ತಕದಲ್ಲಿ ಪತ್ರಿಕೆಯವ್ರು ಬರೀತಾರೆ ಇಂಥದ್ದು ಕಳಿಸಿ, ಇಂಥದ್ದು ಸುಖ ಅಂತಾನ ದುರಂತಾನ ಏನೋ ಒಂದು ಕಳಿಸಿ ಪುಟ ಅಂತ, ಅಷ್ಟೇ ಪುಟ್ಟ ಸರಿಯಾಗಿ ಮುಗಿದಿರುತ್ತೆ ನಾನು ಸರಿಯಾಗಿ.
1: ನಾನು ಮಲೆನಾಡಿನಲ್ಲಿ ಅಂದ್ರೆ ನನ್ನ ತವರು ಮನೆ ಒಳಗೆ ಸುಮಾರು 16 ವರ್ಷಗಳವರೆಗೆ ಅಲ್ಲೇ ಇದ್ದೆ. ಅಲ್ಲಿವರೆಗೆ ನನ್ನ ಒಂದು ಸುಮ್ಮನೆ ಸೀಮಿತವಾಗಿ ಇಟ್ಕೊಂಡಿದೆ ಹೊತ್ತು ನನಗೆ ಬೇಕಾದಷ್ಟು ಬರೆಯೋದು ಬೇಕಾದಷ್ಟು ಇದೆ. ಆದ್ರೆ ಮಲೆನಾಡಿನ ಜನಜೀವನ ಅಲ್ಲಿ ಭಾಷೆ ಕೆಲವರು ಮಲೆನಾಡು ಭಾಷೆನೇ ಕೆಲವರಿಗೆ ಅರ್ಥವಾಗಲ್ಲ, ಮೊನ್ನೆ ಕೂಡ ಅದೇ ಅಂತೂ ಗೊತ್ತಾಗಲ್ಲ. ಅದನ್ನ ಸುಮ್ಮನೆ ಬರ್ಕೊಂಡು ಹೋಗಿದ್ರಿಂದ ಅದು ಕೆಲವರಿಗೆ ಅರ್ಥವಾಗದೆ ಹೋಗಬಹುದು.
0: ಶ್ರೀಮಂತರಿಂದ ಹೇಳಿದ್ರೆ ಬಡವರು ಕೊನೆ ತನಕ ಎಲ್ಲಾರು ಪ್ರತಿಯೊಂದು ಕುಟುಂಬದ್ದು ಯಾರ್ಯಾರು ಯಾವ್ಯಾವ ತರ ಭಾವನೆ ಅದು ಜಾತೀಯತೆ ಕೆಲವು ಕಡೆ ಇದೆಯಲ್ಲ ಅದರಲ್ಲಿ ಯಾವ್ಯಾವ ತರ ಇತ್ತು ಅಂತದ್ದು ಎಷ್ಟೋ ಘಟನೆಗಳು ಈಗ ಈಗಿನ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಘಟನೆಗಳು ನನ್ನ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದಿದ್ದನ್ನು ಸತ್ಯವಾದ್ದನ್ನೇ ಬರೀಬೇಕು. ಸಾಹಿತ್ಯ ಅಂದ್ರೆ ಕನ್ನಡ ಒಂದು ಓದ್ಲು ಬರೆದ್ಬಿಟ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯದ ಎಲ್ಲಾ ಪ್ರಕಾರಗಳು ಗೊತ್ತಿರಬೇಕು. ಅದಕ್ಕೋಸ್ಕರವಾಗಿ ನಾನು ನಾನಾ ವಿಧವಾದ ಕಾದಂಬರಿಗಳನ್ನು ಬರೆದಿದ್ದೀನಿ. ಆದ್ರೂ ಕೂಡ ಮಲೆನಾಡಿನ ಸಮಗ್ರ ಜೀವನ ಬರೆಯೋಣ ಅಂತ. ಈಗ ಕೆವಿ ಪುಟ್ಟಪ್ಪರು ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ, ಕಾನೂರು ಸುಬ್ಬಮ್ಮ ಹೆಗ್ಗಡೆ ತಿಳಿದಿದ್ದಾರೆ, ಶಿವರಾಮ್ ಕಾರಂತರು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೆದಿದ್ದಾರೆ, ಆಯಾ ಪ್ರಾಂತ್ಯದವರು ಅಷ್ಟೇ ಬರೆದಿದ್ದಾರೆ. ನಾನು ಹಾಗಲ್ಲ, ಮಲೆನಾಡಿಂದ ಆದರೂ ಕೂಡ ಮಲೆನಾಡಿನಲ್ಲಿ ಎಷ್ಟು ಶಾಖೋಪಶಾಖೆಗಳಿದೆ ಅನ್ನೋದು ಜೀವನದಲ್ಲಿ ಅದನ್ನ ನಿಜವಾಗಿ ಇಂದಿನ ಜನಾಂಗ ತಿಳ್ಕೊಳ್ಬೇಕು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದು ಪ್ರಸಿದ್ಧ ಕಾದಂಬರಿ ಕಾರ್ತಿ ಎಂಕೆ ಇಂದಿರಾ ಅವರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಲಯಾನಾಂ ಅವಕಾಶಃ ಘೋಷಿತಃ. ಪ್ರಶಾಸನೀಯ ಅಧಿಕಾರಿಣಶ್ಚ ಆಪತ್ತುದ್ಧಾರ ಕಾರ್ಯಾಯ ನಿಯೋಜಿತಃ. ಭಾರತ ಲಕ್ಸೆಂಬರ್ಗ್ ಆರ್ಥಿಕ ಸಂಬಂಧಾನ್ ನೂತನಾಂ ಔನ್ನತ್ಯಂ ನಯನ್ ವಾಣಿಜ್ಯ ಮಂತ್ರಿ ಪಿಯೂಷ ಗೋಯಲಃ ಲಕ್ಸೆಂಬರ್ಗ್ ಉಪ ಪ್ರಧಾನಮಂತ್ರಿಣಾ ಝೇವಿಯರ್ ಬೆಟೆಲ್ ಇತ್ಯನೇನ ಸಹ ಮಂತ್ರಣಾಂ ಅಕರೋತ್. ದ್ವಯೋಃ ನೇತ್ರೋಃ ಸಂಭಾಷಣೆ ಲಾಜಿಸ್ಟಿಕ್ಸ್ ಅಪಶಿಷ್ಟ ಪ್ರಬಂಧನ ಕ್ಷೇತ್ರೇಷು ಸಂಯುಕ್ತ ಪ್ರಕಲ್ಪಾನಾಂ ಆರಂಭಾಯ ಸಹಮತಿಃ ಸಂಜಾತಾ, ಯೇನ ಉಭಯತಃ ವಾಣಿಜ್ಯಿಕ ಸಂಪದಾಂ ವಿಸ್ತಾರಃ ಸಂಭವಿಷ್ಯತಿ. ನವದೆಹಲ್ಯಾಂ ಆಯೋಜ್ಯಮಾನಂ ಬ್ರಿಕ್ಸ್ ಸಮ್ಮೇಳನಂ ಭಾರತ ಇರಾನ ಸಂಬಂಧಾನಾಂ ಕೃತೆ ನೂತನ ದೃಷ್ಟಿಂ ಪ್ರದಾಸ್ಯತಿ. ಇರಾನ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ಇಸ್ಮಾಯಿಲ್ ಬಗಾಯ್ ಅಬ್ರವೀತ್ ಯತ್ ರಾಷ್ಟ್ರಪತಿ ಪೆಜೆಶ್ಕಿಯನ್ ಭಾರತ ಪ್ರವಾಸಿ ದ್ವಿಪಕ್ಷೀಯ ವ್ಯಾಪಾರಂ ವರ್ಧಯಿತುಂ ಮಹತೀಂ ರಣನೀತಿಂ ರಚಯಿಷ್ಯತಿ. ಅನೇನ ಬಹುಪಕ್ಷೀಯ ವಾರ್ತಾ ಮಾಧ್ಯಮೇನ ಮಧ್ಯಪೂರ್ವ ಕ್ಷೇತ್ರೇ ಶಾಂತಿಃ ಸಹಕಾರಶ್ಚ ಸಂವರ್ಧಯಿಷ್ಯತೆ. ದಕ್ಷಿಣ ಲೆಬನಾನ್ ಇತ್ಯಸ್ಯ ಏಕಸ್ಮಿನ್ ಗ್ರಾಮೇ ಇಸ್ರಾಯಿಲ್ ದೇಶಸ್ಯ ವಾಯವ್ಯಾಕ್ರಮಣೆ ದ್ವಾದಶ ಜನಾಃ ಮೃತ್ಯುಮುಪಗತಃ. ರಾತ್ರೌ ಕಫರ್ ರುಮಾನೆ ಇತ್ಯತ್ರ ಆವಾಸೀಯ ಗೃಹೆ ಆಕ್ರಮಣಾನಂತರಂ ದ್ವೌ ಬಾಲಕೌ ಚತಸ್ರಃ ಮಹಿಳಾಃ ಸಮೇತ್ಯ ಏಕಾದಶ ಜನಾಃ ಮೃತ್ಯುಮುಪಗತಃ. ವಾಹನಸ್ಯ ಉಪರಿ ದ್ವಿತೀಯೇನ ಪ್ರಹಾರೇಣ ಏಕಃ ಪರಾಚಿಕಿತ್ಸಕಃ ಅಮೃಯತ. ಇಸ್ರಾಲೀಯ ಸೇನಾ ಅವದತ್ ಯತ್ ದೇಶಸ್ಯ ಅಧಿಕೃತ ಕ್ಷೇತ್ರೇ ಸೈನಿಕಾನಾಂ ಉಪರಿ ಡ್ರೋನ್ ಆಕ್ರಮಣಸ್ಯ ಪ್ರತಿಕಾರ ರೂಪೇಣ ಇರಾನ್ ಸಮರ್ಥಿತಸ್ಯ ಸಶಸ್ತ್ರ ಸಮೂಹಸ್ಯ ಹಿಜ್ಬುಲ್ಲಾಹ್ ಇತ್ಯಸ್ಯ ಮೂಲ ಸೌಕರ್ಯಾಣಿ ಸ್ಥಳಾನಿ ಅಪಿ ಚ ಶಸ್ತ್ರಾಣಾಂ ಸ್ಥಾನಾಂತರಣಂ ಕುರ್ವಂತಃ ನೈಕೆ ಆತಂಕಿನಃ ಆಕ್ರಾಂತಃ. ಭಾರತೀಯ ಪಾರಂಪರಿಕ ಕ್ರೀಡಾ ಕ್ಷೇತ್ರೇ ನೂತನ ಇತಿಹಾಸ ರಚಿತಃ. ಕಿರ್ಗಿಸ್ತಾನೆ ಸಂಧಿಪತ್ರೆ ಹಸ್ತಾಕ್ಷರಂ ವಿಧಾಯ ಭಾರತೆ ವಿಶ್ವ ಬೆಲ್ಟ್ ಮಲ್ಲಯುದ್ಧ ಸ್ಪರ್ಧಾಯಾಃ ಮಾರ್ಗಃ ಪ್ರಶಸ್ತಃ ಕೃತಃ. ಅಸ್ಯಾಂ ಸ್ಪರ್ಧಾಯಾಂ ನಾಗಾ ಮಲ್ಲಕಲಾ ಜಾಗತಿಕ ಮಂಚೆ ಸ್ವಕೌಶಲಂ ದರ್ಶಯಿಷ್ಯಂತಿ, ಯೇನ ಭಾರತೀಯ ಕ್ರೀಡಕಾನಾಂ ಉತ್ಸಾಹಃ ದ್ವಿಗುಣಿತಃ ಭವಿಷ್ಯತಿ ಇತಿ ವಾರ್ತಾಃ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ ಎರಡು ರಾಜ್ಯ ಪ್ರಶಸ್ತಿಗಳ ಗರಿ. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕೇಂದ್ರ ಪುರಸ್ಕೃತ ಸಂಪೂರ್ಣತಾ ಅಭಿಯಾನದ ಮಹತ್ವಾಕಾಂಕ್ಷಿ ತಾಲೂಕು ಸಿರವಾರದ ಹರವಿ, ಹಿರೇಹಣಗಿ ಹಾಗೂ ಕವಿತಾಳಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣತಾ ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ ನೀಡಿ ಪರಿಶೀಲಿಸಿದರು. ಸಿರವಾರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ವೈಯಕ್ತಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನಹರಿಸುವಂತೆ ಕೋರಿದರು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದಡಿ ತಾಯಿ ಕಾರ್ಡುಗಳು, ಪ್ರಯೋಗಾಲಯ ಹಾಗೂ ದಾಖಲಾತಿಗಳ ನಿರ್ವಹಣೆ ಪರಿಶೀಲಿಸಿದರು. ಹಿರೇಹಣಗಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾದ ನಳ ಸಂಪರ್ಕವನ್ನು ಪರಿಶೀಲಿಸಿದರು. ಕವಿತಾಳದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಪರಿಶೀಲಿಸಿ ಗಣಿತ ವಿಷಯ ಬೋಧಿಸಿದರು. ನಗರಗಳು ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆ ಹಾಗೂ ಘನತ್ಯಾಜ್ಯ ವಿಲೇವಾರಿಗಾಗಿ ಮೂಲಸೌಕರ್ಯ ಕಲ್ಪಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ

0: ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ನಗರದ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿಗಾಗಿ 51 ಕೋಟಿ ರೂಪಾಯಿ ಅನುದಾನ ಹಾಗೂ ಮಹಾತ್ಮ ಗಾಂಧಿ ನಗರಾಭಿವೃದ್ಧಿ ಯೋಜನೆಯಡಿ 181 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ರಾಯಚೂರು ನಗರದಲ್ಲಿ 3.5 ಲಕ್ಷ ಜನಸಂಖ್ಯೆಗೆ ಅಗತ್ಯವಿರುವ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ರಾಜ್ಯದ ಒಟ್ಟು 4 ಜಿಲ್ಲೆಗಳ ಪೈಕಿ ಜವಳಿ ಹಾಗೂ ಜೀನ್ಸ್ ರಫ್ತು ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದೆ ಎಂದು ಕಲಬುರಗಿ ಉತ್ತರ ವಲಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಂಟಿ ನಿರ್ದೇಶಕ ಬಿ ವಿಠಲರಾಜು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಜವಳಿ ಹಾಗೂ ಜೀನ್ಸ್ ವಲಯದ ಉದ್ದಿಮೆದಾರರ ರಫ್ತು ಉತ್ತೇಜನ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಿಂದ ನೇರವಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಜವಳಿ ಉತ್ಪನ್ನಗಳು ಮಾರಾಟವಾಗಬೇಕು ಎಂಬುದು ಯೋಜನೆಯ ಉದ್ದೇಶವಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ಕಳುಹಿಸಲು ಪಾಲಿಸಬೇಕಾದ ನಿರ್ದಿಷ್ಟ ಕಾರ್ಯವಿಧಾನ ಗುಣಮಟ್ಟದ ಕುರಿತು ಮಾಹಿತಿ ನೀಡಿದರು. ಸ್ವಚ್ಛ ವಾರ್ಡ್ ವಾಯು ಸರ್ವೇಕ್ಷಣೆ 2025 ಮೌಲ್ಯಮಾಪನದಲ್ಲಿ ದಾವಣಗೆರೆ ನಗರ ರಾಜ್ಯಮಟ್ಟದ 2 ಪ್ರಮುಖ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ದಾವಣಗೆರೆ ಜನಸಂಖ್ಯೆ ಆಧಾರಿತ ವರ್ಗೀಕರಣದಡಿ ಅತ್ಯುತ್ತಮ ಸಾಧನೆ ತೋರಿದೆ. 25 ಲಕ್ಷ ರೂಪಾಯಿ ನಗದು ಬಹುಮಾನ ಪಡೆದಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ವಚ್ಛ ವಾಯು ದಿವಸ್ 2026 ಅಂಗವಾಗಿ 2025-26 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಂಬುನಾಥಹಳ್ಳಿಯಲ್ಲಿ 300 ಹಾಸಿಗೆಗಳ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಯನ್ನು ಶಾಸಕ ಎಚ್ಆರ್ ಗವಿಯಪ್ಪ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಶೇಕಡ 50ರಷ್ಟು ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸೇರಿದಂತೆ ಇತರೆ ವೈದ್ಯಕೀಯ ಉಪಕರಣ ಸದ್ಯದಲ್ಲೇ ನೂತನ ಆಸ್ಪತ್ರೆಗೆ ಬರಲಿವೆ ಎಂದರು. ಮುಂದಿನ ಅಕ್ಟೋಬರ್ನಲ್ಲಿ ಆಸ್ಪತ್ರೆ ಕಾರ್ಯಾರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಜಿಟಿಟಿಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮೂಲಕ ತರಬೇತಿ ಪಡೆದ ಒಟ್ಟು 13 ಅಭ್ಯರ್ಥಿಗಳು ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ ತಲಾ 56 ಲಕ್ಷ ರೂಪಾಯಿ ವೇತನದ ಪ್ಯಾಕೇಜ್ ದೊರೆತಿರುವುದು ವಿಶೇಷ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಿದ್ದಲಿಂಗಪ್ಪ ಪೂಜಾರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಟಿಟಿಸಿ ಅಂದ್ರೆ ಈಗ 7 ಜನ ಸೆಲೆಕ್ಟ್ ಮಾಡಿದ್ರು. 2026 ಏಪ್ರಿಲ್ ಅಲ್ಲೂ ಕೂಡ 6 ಜನ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. 56 ಲ್ಯಾಕ್ಸ್ ಪರ್ ಆನಮ್ ಪ್ಯಾಕೇಜ್. ನೌ ದೇ ವಾಂಟ್ ಟು ಸೈನ್ ಇನ್ ಎಂಒಯು ರೆಗ್ಯುಲರ್ ಆಗಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಆಲ್ ಓವರ್ ದ ಕರ್ನಾಟಕ, ಡಿಫ್ರೆಂಟ್ ಪ್ಲೇಸಸ್ ಇಂದ. ಬೆಳಗಾವಿಂದ ಮತ್ತೆ ಮಂಗಳೂರಿಂದ ಸೆಲೆಕ್ಟ್ ಆಗಿದ್ದಾರೆ. ಗುಡಗಾವ್, ಒಬ್ರು ಮಂಡ್ಯದವರು, ಬಾಗಲಕೋಟೆ, ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಒಟ್ಟು 7 ಜನ ಸೆಲೆಕ್ಟ್ ಆಗಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 21ನೇ ತಾರೀಖಿನಿಂದ 23ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದ್ದು, ಬರ ರೈತರ ಸಮಸ್ಯೆ, ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಚರ್ಚೆ ನಡೆಸಲು ರಾಜ್ಯ ಸರ್ಕಾರ ಬಯಸಿದೆ. ವಿಪಕ್ಷಗಳು ಸುಗಮ ಕಲಾಪಕ್ಕೆ ಸಹಕಾರ ನೀಡುವಂತೆ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಮಾತನಾಡಿದ ಅವರು, 21ನೇ ತಾರೀಖು ಸರ್ವ ಪಕ್ಷಗಳ ಸದನದ ನಾಯಕರ ಸಭೆ ಕರೆದಿದ್ದಾಗಿ ತಿಳಿಸಿದರು. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾಗಿ ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ರಾಜ್ಯ ನೀರಾವರಿ ನಿಗಮದ ಕಾಮಗಾರಿಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಪರಿಶೀಲಿಸಿ ಮಹತ್ವದ ನಿರ್ದೇಶನಗಳನ್ನು ಸಚಿವರು ನೀಡಿದರು. ಸಾವಿರಾರು ಹೆಕ್ಟೇರ್ ಕೃಷಿ

0: ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲು ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದರು. ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿದ್ದು ಆಡಳಿತಾತ್ಮಕ ಸಹಕಾರ ನೀಡುತ್ತಿದೆ ಎಂದರು. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. 1967 ಸೆಪ್ಟೆಂಬರ್ 8 ಪ್ರಥಮ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಸಾಕ್ಷರತೆಯ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಜನಜಾಗೃತಿ ಜಾಥಾಗಳು ರಾಜ್ಯದ ಹಲವೆಡೆ ಆಯೋಜಿತವಾಗಿವೆ. ಬೆಳಗಾವಿ ತಾಲೂಕು ಅಂಬೇವಾಡಿ ಮರಾಠಿ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಆಶಾ ಮೌನೇಶ್ ಪೋತದಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 21 ದತ್ತು ಪಡೆದು ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸಲು ಧನ ಸಹಾಯ ಒದಗಿಸಿ ಗಮನ ಸೆಳೆದಿದ್ದಾರೆ. ಪ್ರತಿಭಾವಂತ ಬಡ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವ ಶಿಕ್ಷಕಿ ಆಶಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳೆಯಬೇಕು ಅನ್ನೋದು ನನ್ನ ಆಸೆ. ನಾನು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಕೇವಲ ನನ್ನ ಶಾಲೆಯಲ್ಲ, ನನ್ನ ಅಕ್ಕಪಕ್ಕದ ಶಾಲೆಗೆ ನಾನು ಸಹಾಯ ಹಸ್ತವನ್ನ ಮಾಡ್ತಾ ಇರ್ತೀನಿ. ಸ್ಮಾರ್ಟ್ ಕ್ಲಾಸ್ ಅನ್ನ ಕಲರ್ಫುಲ್ ಆಗಿ ಮಾಡ್ಕೊಟ್ಟಿದ್ದೇನೆ. ಮಕ್ಕಳು ಖುಷಿಯಿಂದ ಕಲೀಲಂತ ಹೇಳ್ಬಿಟ್ಟು ಸ್ವಂತ ವೇತನವನ್ನ ನೀಡಿ ಕಂಪ್ಯೂಟರ್ ಶಿಕ್ಷಕಿಯನ್ನ ಕೂಡ ನಿಯೋಜಿಸಿದ್ದೇನೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಊಟ ಮಾಡಲು ತೊಂದರೆಯಾಗ್ತಿತ್ತು. ಅದಕ್ಕಾಗಿ 200 ಚೇರ್ಸ್ ಮತ್ತು 14 ಡೈನಿಂಗ್ ಟೇಬಲ್ ಅನ್ನ ಕೂಡ ನೀಡಿದ್ದೇನೆ. ಒಬ್ಬ ಶಿಕ್ಷಕಿಯಾಗಿ ಈ ಸಮಾಜಕ್ಕೆ ಪುಟ್ಟದಾದ ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೇನೆ. ನಾನು 19 ವರ್ಷಗಳ ಸೇವೆಯಲ್ಲಿ ಪ್ರತಿ ವರ್ಷ 1ನೇ ತರಗತಿಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್, ನೋಟ್ಬುಕ್ಸ್, ಈ ರೀತಿಯ ಶೈಕ್ಷಣಿಕ ಸಾಮಗ್ರಿಗಳನ್ನ ವಿತರಿಸುತ್ತಾ ಬರ್ತಾ ಇದ್ದೀನಿ.
0: ಬಾಗಲಕೋಟೆ ಜಿಲ್ಲೆ ಮುಧೋಳದ ಮಂಟೂರು ತಾಲೂಕು ಶಾಸಕರ ಮಾದರಿ ಶಾಲೆಯಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ, ಆದರ್ಶ ಶಿಕ್ಷಕ ಭಾರತರತ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪುತ್ಥಳಿಗಳನ್ನು ಇಂದು ಬೆಳಗ್ಗೆ 9 ಗಂಟೆಗೆ ಅನಾವರಣಗೊಳಿಸಲಾಗುತ್ತಿದೆ. ಶಾಸಕ ಆರ್ಬಿ ತಿಮ್ಮಾಪುರ್, ಹನುಮಂತ ನಿರಾಣಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡ ರಂಗಮಂದಿರ ಧ್ವಜಸ್ತಂಭ ಹಾಗೂ ಸರಸ್ವತಿ ವಿಗ್ರಹ ಸಹ ಗಣ್ಯರು ಉದ್ಘಾಟಿಸಲಿದ್ದಾರೆ. ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆಯ ಪ್ರಧಾನ ಕಾರ್ಯಕ್ರಮ ಶಿವಮೊಗ್ಗದ ಅಲ್ಲಮ್ಮಪ್ರಭು ಮೈದಾನದಲ್ಲಿ ಜರುಗಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ, ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ 2 ರಾಜ್ಯ ಪ್ರಶಸ್ತಿಗಳ ಕರಿ. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ ಕೇಟಿ. ಈ ದಿನದ ಭಾವಸ್ಪಂದನದಲ್ಲಿ ಕನ್ನಡ ಸುಗಮ ಸಂಗೀತ ಲೋಕದ ಅತ್ಯಂತ ಪ್ರಸಿದ್ಧ ಗಾಯಕರು ಮತ್ತು ಸಂಗೀತ ನಿರ್ದೇಶಕರು ಹಾಗೆ ಗುರುಗಳು ಕೂಡ ಆಗಿದ್ದಾರೆ. ಕಳೆದ ಹಲವು ದಶಕಗಳಿಂದ ಸುಗಮ ಸಂಗೀತದಲ್ಲಿ ಭಾವಗೀತೆಗಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ಇವರು ಕನ್ನಡದ ಹಳೆಯ ಮತ್ತು ಹೊಸ ತಲೆಮಾರಿನ ಸಂಗೀತವನ್ನು ಬೆಸೆಯುವಂತಹ ಪ್ರಮುಖ ಕೊಂಡಿ ಅಂತ ಹೇಳ್ಬೋದು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಉಪಾಸನಾ ಮೋಹನ್. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಮಾತಾಡ್ತಾ ಅವರದೇ ಒಂದೆರಡು ಗೀತೆಗಳನ್ನ ಕೇಳ್ತಾ ಸಾಗಬಹುದು. ಈಗ ಕೇಳಿ ಉಪಾಸನಾ ಮೋಹನ್ ಅವರು ಧ್ವನಿಯಾದಂತಹ ಗೀತೆಗೆ ಅವರದೇ ಸಂಗೀತ ಸಂಯೋಜನೆ ಇದೆ. ಡಾಕ್ಟರ್ ಕೆ ಎಸ್ ನರಸಿಂಹ ಸ್ವಾಮಿಯವರ ಸಾಹಿತ್ಯವಿದೆ.

ಇನ್ನು ಮೈಸೂರಿನಲ್ಲಿ ಜನಿಸಿದಂತಹ ಉಪಾಸನಾ ಮೋಹನ್ ಅವರು ಮಂಡ್ಯದ ತಾತನ ಮನೆಯಲ್ಲೇನೆ ಕರ್ನಾಟಕ ಸಂಗೀತವನ್ನು ಕೇಳೋದ್ರಲ್ಲಿ ಅವರ ಬಾಲ್ಯವನ್ನು ಕಳೆದಿದ್ದಾರೆ. ಆರಂಭಿಕವಾಗಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಡಿಪ್ಲೊಮೊನ್ನ ಮುಗಿಸಿ ನಂತರ ಸಂಗೀತದ ಮೇಲಿನ ಆಸಕ್ತಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅದಾದ ಮೇಲೆ ಬೆಂಗಳೂರಿನಲ್ಲಿ ಸಂಗೀತ ತರಬೇತಿಯನ್ನು ತಾಂಡವಮೂರ್ತಿ ಮತ್ತು ಶ್ರೀವತ್ಸ ಅವರ ಬಳಿ ಕರ್ನಾಟಕ ಸಂಗೀತವನ್ನು ಶಿಕ್ಷಣವನ್ನು ಕಲಿತಾರೆ. ನಂತರ ಪಂಡಿತ್ ಗೋವಿಂದ ರೊಟ್ಟಿ ಅವರ ಬಳಿ ಹಿಂದೂಸ್ತಾನಿ ಸಂಗೀತದ ಶಿಕ್ಷಣವನ್ನು ಪಡೆದು ನಮ್ಮೆಲ್ಲರೂ ಕೂಡ ಅನೇಕ ಭಾವಗೀತೆಗಳನ್ನ ಕೊಡುಗೆಯಾಗಿ ತಮ್ಮ ಧ್ವನಿಯ ಮೂಲಕ ತಮ್ಮ ನಿರ್ದೇಶನದ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಕೇಳಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಧ್ವನಿ ಇರುವಂತಹ ಗೀತೆ.

ಕನ್ನಡ ಚಿತ್ರರಂಗ ಸೇರಿದಂತೆ ಹಲವಾರು ಆಲ್ಬಮ್ ಮತ್ತು ಭಾವಗೀತೆಗಳಿಗೆ ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ. ಪ್ರಸಿದ್ಧ ಕವಿಗಳ ಕವನಗಳನ್ನ ಸುಗಮ ಸಂಗೀತದ ಮೂಲಕ ಮನೆ ಮತ್ತು ಮನಗಳಿಗೆ ತಲುಪಿಸುವಲ್ಲಿ ಉಪಾಸನ ಮೋಹನ್ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದರು. ಮನೆಯಂಗಳದಲ್ಲಿ ಸುಗಮ ಸಂಗೀತ ಎಂಬ ಒಂದು ಕಾರ್ಯಕ್ರಮದ ಮೂಲಕ ವಿವಿಧ ಬಡಾವಣೆಗಳಲ್ಲಿ ಪ್ರತ್ಯಕ್ಷವಾಗಿ ಸುಗಮ ಸಂಗೀತ ಗಾಯನ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬಂದಿದ್ದರು. ಅಲ್ಲದೆ ಆಕಾಶವಾಣಿಯ ಬಿ ಹೈ ಗ್ರೇಡ್ ಸಂಯೋಜಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಕೇಳಿ ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯವಿರುವಂತಹ ಗೀತೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಕರ್

ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತದೆ ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ, ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇದರಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಬೃಹತ್ ಯೋಜನೆಯ ಪೂರ್ಣಗೊಳ್ಳುವಿಕೆ ಕುರಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ವಿವಿಧ ಸರಕು ಮತ್ತು ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮತ್ತು ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ದೊರೆಯಲಿದೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 11ರಂದು ನಡೆಯಲಿರುವಂತಹ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ

0: ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಪ್ರಸ್ತಾಪಕ್ಕೆ ಲಕ್ಸಂಬರ್ಗ್ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟೆಲ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವ್ಯವಸ್ಥೆಯ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಲು ಭದ್ರತಾ ಮಂಡಳಿಯ ಪುನರ್ರಚನೆ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಕ್ಸೇವಿಯರ್ ಬೆಟೆಲ್, ಭಾರತದ ಬೃಹತ್ ವಿಸ್ತೀರ್ಣ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಸೇರ್ಪಡೆಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಖಾಯಂ ಸದಸ್ಯತ್ವ ಹೊಂದಿರುವಂತಹ ಭಾರತ ಮತ್ತು ಬ್ರೆಜಿಲ್ನಂತಹ ಪ್ರಮುಖ ದೇಶಗಳನ್ನು ಒಳಗೊಳ್ಳುವ ಮೂಲಕ ಯುಎನ್ಎಸ್ಸಿಯನ್ನು ವಿಸ್ತರಿಸಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅಮೆರಿಕ ಸೇರಿದಂತೆ 24 ರಾಷ್ಟ್ರಗಳೊಂದಿಗೆ ಮುಂದಿನ ಪೀಳಿಗೆಯ 6G ಜಾಲಗಳ ಅಭಿವೃದ್ಧಿಗೆ ರೂಪುರೇಷೆ ಸಿದ್ಧಪಡಿಸುವ ಉದ್ದೇಶದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತವು ಸೇರ್ಪಡೆಯಾಗಿದೆ. ಮುಂದಿನ ಪೀಳಿಗೆಯ ಜಾಲಗಳು ಪರಸ್ಪರ ಹಂಚಿಕೊಂಡಿರುವಂತಹ ಭದ್ರತಾ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಂತೆ, ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವಂತೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವಂತೆ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತವು ಅಮೆರಿಕ ಸೇರಿದಂತೆ 24 ರಾಷ್ಟ್ರಗಳೊಂದಿಗೆ ಕೈ ಜೋಡಿಸಿದೆ ಎಂದು ಅಮೆರಿಕದ ವಾಣಿಜ್ಯ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ 2 ವಿಧಾನಸಭಾ ಕ್ಷೇತ್ರಗಳು ಮತ್ತು ಪುದುಚೇರಿಯ 1 ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ತಮಿಳುನಾಡಿನ ಮಧುರಾಮ್ ತಕಂ ಮತ್ತು ಧಾರಾಪುರಂ, ಪಶ್ಚಿಮ ಬಂಗಾಳದ ರೇಜಿನಗರ ಮತ್ತು ನಂದಿಗ್ರಾಮ ಹಾಗೂ ಪುದುಚೇರಿಯ ತಟ್ಟಾಂ ಚಾವಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಲೋಕಸಭೆ ಮತ್ತು ವಿಧಾನಸಭಾ ಉಪಚುನಾವಣೆಗಳಿಗೆ ಅಧಿಸೂಚನೆ ನಾಳೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಈ ತಿಂಗಳ 16ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. ಅಕ್ಟೋಬರ್ 6ರಂದು ಮತದಾನ ಪ್ರಕ್ರಿಯೆ ಜರುಗಲಿದ್ದು ಅಕ್ಟೋಬರ್ 9ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರು ಇನ್ನು ಮುಂದೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಮರುಪೂರ್ಣ ಬುಕ್ ಮಾಡಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿ ಸುಧಾರಣೆ ಮತ್ತು ಬಾಕಿ ಇರುವ ಬೇಡಿಕೆಯಲ್ಲಿ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಬಂಧವನ್ನು ಸಡಿಲಿಸಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ತಕ್ಷಣದಿಂದಲೇ ಪರಿಷ್ಕೃತ 25 ದಿನಗಳ ಅವಧಿಯನ್ನು ಏಕರೂಪವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಲೋಕಾಯನ್ 26 ಯಾತ್ರೆಯ ಅಂಗವಾಗಿ ಸ್ಪೇಸ್ನ ಬಾರ್ಸಿಲೋನಾದಲ್ಲಿ ನಡೆಸಿದ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿವೆ. ಭೇಟಿಯ ವೇಳೆ ನೌಕೆಯ ಕಮಾಂಡಿಂಗ್ ಅಧಿಕಾರಿ, ಸ್ಪೇನ್ ನೌಕಾಪಡೆ ಮತ್ತು ಸಮುದ್ರಯಾನ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ಮೂಲದವರು ಮತ್ತು ಸ್ಥಳೀಯ ನೌಕೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ತರಬೇತುದಾರರೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತ ಮತ್ತು ಸ್ಪೇನ್ ನಡುವಿನ ದೀರ್ಘಕಾಲದ ಸಮುದ್ರಯಾನ ಸಂಬಂಧವನ್ನು ಈ ಭೇಟಿ ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗೋವಾದ ಪಣಜಿಯಲ್ಲಿ ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದರು. ಪಶ್ಚಿಮ ವಲಯದ ರಾಜ್ಯಗಳ ನಡುವೆ ಇದೀಗ ಯಾವುದೇ ವಿವಾದಗಳು ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳ ನಡುವಿನ ನದಿ ವಿವಾದಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಲಯ ಮಂಡಳಿ ಮೂಲಕ ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹಾಗೂ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಆಡಳಿತಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ತಲೆಗಾಂವ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವಂತಹ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಸ್ವದೇಶಿ ಅಂಗಳದ ಲಾಭ ಪಡೆಯಲು ಸಜ್ಜಾಗಿರುವಂತಹ ಭಾರತೀಯ ಪ್ಯಾರಾ ಆರ್ಚರ್ಗಳು ಇಂದು 4 ಚಿನ್ನದ ಪದಕಗಳ ಫೈನಲ್ ಪಂದ್ಯಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರಿಕರ್ವ್ ಮಹಿಳೆಯರ ತಂಡ ವಿಭಾಗದ ಚಿನ್ನದ ಪದಕಕ್ಕಾಗಿ ನಡೆಯಲಿರುವ

ಫೈನಲ್ ಪಂದ್ಯದಲ್ಲಿ ಭಾರತದ ಭಾವನ ಮತ್ತು ಪೂಜಾ ಜೋಡಿಯು ಚೀನಾದ ಲಿಯಾಂಗ್ ಕ್ಯೂರಾಂಗ್ ಮತ್ತು ಚೆನ್ಯು ಜೋಡಿಯನ್ನ ಎದುರಿಸಲಿದ್ದು ತವರು ನೆಲದಲ್ಲಿ ಅಗ್ರಸ್ಥಾನ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ. ಇನ್ನು ಪ್ಯಾರಾ ರಿಕರ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲಿ ಭಾರತದ ಹರ್ವಿಂದರ್ ಸಿಂಗ್ ಮತ್ತು ವೈಜಯ್ ಸುಂಡಿ ಜೋಡಿಯು ಸ್ಲೊವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೇವಿಡ್ಸ್ ಇವಾನ್ ವಿರುದ್ಧ ಚಿನ್ನದ ಪದಕಕ್ಕಾಗಿ ಸೆಣಸಾಟ ನಡೆಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲೂ ಭಾರತದ ಶ್ಯಾಮ್ ಸುಂದರ್ ಸ್ವಾಮಿ ಮತ್ತು ತೋಮನ್ ಕುಮಾರ್ ಜೋಡಿಯು ಇರಾಕ್ನ ಜೋಡಿಯನ್ನ ಮುಖಾಮುಖಿಯಾಗಲಿದೆ. ಇದರ ಜೊತೆಗೆ ಮಿಶ್ರ ತಂಡ W1 ಫೈನಲ್ನಲ್ಲಿ ಭಾರತದ ಸ್ವಾತಿ ಚೌಧರಿ ಮತ್ತು ಆದಿಲ್ ಮೊಹಮ್ಮದ್ ನಜೀರ್ ಅನ್ಸಾರಿ ಜೋಡಿಯು ಜೆಕ್ ಗಣರಾಜ್ಯದ ತಂಡದ ವಿರುದ್ಧ ಸ್ಪರ್ಧಿಸಲಿದೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ITF ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಕರಣ್ ಸಿಂಗ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ನ 5ನೇ ಶ್ರೇಯಾಂಕದ ಐಸಾಕ್ ಬೇ ಕ್ರಾಫ್ಟ್ ಅವರನ್ನ 7-5, 7-6 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದು ಕರಣ್ ಸಿಂಗ್ ಅವರ ವೃತ್ತಿ ಜೀವನದ 4ನೇ ಪ್ರಶಸ್ತಿ ಮತ್ತು 2026 3ನೆಯ ಪ್ರಶಸ್ತಿಯಾಗಿದೆ. 2026 ಸಾಲಿನಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಅವರು ಗೆದ್ದಿರುವಂತಹ 2ನೇ ಪ್ರಶಸ್ತಿ ಇದಾಗಿದೆ. ಹರಿಯಾಣದ ಕರ್ನಾಲ್ ಮೂಲದ ಕರಣ್ ಸಿಂಗ್ ಇಂಡೋನೇಷ್ಯಾ ಪ್ರಶಸ್ತಿಗೂ ಕೆಲವೇ ವಾರಗಳ ಹಿಂದೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಂತಹ ITF M15 ಟೂರ್ನಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದರು. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಫೆಜಕ್ಷಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಲ್ ಭಗಾಯಿ ಭಾರತದೊಂದಿಗೆ ಹೊಂದಿರುವಂತಹ ಸುದೀರ್ಘ ಮತ್ತು ಸಾಂಪ್ರದಾಯಿಕ ಬಾಂಧವ್ಯಕ್ಕೆ ಇರಾನ್ ನೀಡಿರುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿದ್ದಾರೆ. ಇದೇ 12 ಮತ್ತು 13 ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಧ್ಯಕ್ಷ ಫೆಜಕಿಯಾನ್ ಅವರು ಭಾಗಿಯಾಗುತ್ತಿದ್ದು ಈ ಬಹುನಿರೀಕ್ಷಿತ ಬಹುಪಕ್ಷೀಯ ರಾಜತಾಂತ್ರಿಕ ಸಮಾಲೋಚನೆಯು ಭಾರತ ಮತ್ತು ಇರಾನ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ ಪ್ರಗತಿಯನ್ನು ಮತ್ತಷ್ಟು ವೇಗಗೊಳಿಸಲಿದೆ ಎಂದು ಎಸ್ಮಾಲ್ ಭಗಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ. ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ITF ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್. ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿದ್ರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ ಕೆಟಿ. ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಉಪಾಸನಾ ಮೋಹನ್ ಅವರ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಹಾಗೆಯೇ ಸಂಗೀತ ಕ್ಷೇತ್ರಕ್ಕೆ ಇವರು ಕೊಟ್ಟಂತಹ ಒಂದು ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಕನ್ನಡದ ಪ್ರಖ್ಯಾತ ಕವಿಗಳಾದಂಥ ಜಿ ಎಸ್ ಶಿವರುದ್ರಪ್ಪ, ಎಚ್ ಎಸ್ ವೆಂಕಟೇಶಮೂರ್ತಿ, ಸಂತೋಷ್ ಚೊಕ್ಕಾಡಿ ಮುಂತಾದವರ ಕವಿತೆಗಳಿಗೆ ಇವರು ಮಧುರವಾದಂತಹ ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತದ ತರಬೇತಿ ನೀಡ್ತಾ ಕನ್ನಡ ನಾಡಿನ ಆದ್ಯಂತ ನೂರಾರು ಸಂಗೀತ ಕಾರ್ಯಕ್ರಮಗಳನ್ನ ಇವರು ಆಯೋಜಿಸ್ತಾ ಬಂದಿದ್ದಾರೆ. ಈಗ ಕೇಳಿ ಉಪಾಸನ ಮೋಹನ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ಇರುವಂತಹ ಗೀತೆ. ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯ ಆಗಿದೆ ಇನ್ನೇನು 7:55:07 ನಮ್ಮ ಈ ದಿನದ ಭಾವಸ್ಪಂದನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಾಸನಾ ಮೋಹನ್ ಅವರ ಬಗ್ಗೆ ಮಾತಾಡ್ತಾ ಅವರ ಗೀತೆಗಳನ್ನ ಕೇಳ್ತಾ ಸಾಗಿದ್ದಾಯ್ತು. ಇನ್ನು ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಉಪಾಸನಾ ಮೋಹನ್ ಅವರು ಧ್ವನಿಯಾದಂತಹ ಗೀತೆ ಮತ್ತು ಅವರದೇ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯವಿದೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಈ ದಿನದ ಹಲೋ ಕರ್ನಾಟಕದಲ್ಲಿ ಈ ದಿನದ ವಿಶೇಷತೆಗಳೇನು, ಹಾಗೆ ಏನಿದೆ ಇಂದಿನ ವಿಶೇಷ ಅಂತ ಮಾತಾಡ್ತಾ ಸಾಕ್ಬಹುದು. ಈ ದಿನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಘನತೆ ಮತ್ತು ಮಾನವ ಹಕ್ಕುಗಳ ವಿಷಯವಾಗಿ ಸಾಕ್ಷರತೆಯ ಮಹತ್ವವನ್ನು ಎತ್ತಿ ತೋರಿಸಲು ಯುನೆಸ್ಕೋ ನೇತೃತ್ವದಲ್ಲಿ ಈ ಒಂದು ಜಾಗತಿಕ ಆಚರಣೆಯನ್ನು ನಾವು ಆಚರಿಸ್ತೇವೆ. ಈಗ ಕೇಳಿ ಮನು ಅವರು ಧ್ವನಿಯಾದಂತಹ ಗೀತೆ. 7 o'clock ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯ, ಮಧುಕರ್ MS ಅವರ ಸಂಗೀತ ಸಂಯೋಜನೆ ಇದೆ.

ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾದಂಥ ಗೀತೆಗೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂಥ ಗೀತೆ ಇದಾಗಿತ್ತು. ನಾಗರ ಹಾವು ಚಿತ್ರದಿಂದ ಈ ಗೀತೆಯನ್ನು ಕೇಳಿದ್ರಿ. ಇನ್ನು ನಮ್ಮ ಈ ದಿನದ ಒಂದು ವಾರ್ತಾಪತ್ರಿಕೆಯ ಹೈಲೈಟ್ಸ್ನ ನೋಡೋದಾದರೆ, ಕನಿಷ್ಠ ವೇತನ 36,000 ನೀಡೋದಕ್ಕೆ ಒತ್ತಾಯವನ್ನು ಮಾಡಿ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ತಮ್ಮ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಹಾಗೆ 710 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆಯಂತೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ಕೂಡ ಹೇಳ್ತಾ ಇದೆ ಮಾಹಿತಿ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ 150 ಹೆಚ್ಚುವರಿ ಸೀಟು ಲಭ್ಯ ಆಗತ್ತಂತೆ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಒಂದೇ ದಿನದಲ್ಲಿ ಕೀ ಉತ್ತರವನ್ನು ಇದೇ ಮೊದಲ ಬಾರಿಗೆ ಪ್ರಕಟವನ್ನು ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ, ನಗರ ಮತ್ತು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇದೇ ಒಂದು ಸೆಪ್ಟೆಂಬರ್ 6 ಒಂದು ಲಿಖಿತ ಪರೀಕ್ಷೆ ನಡೆದಿತ್ತು. ಆ ಒಂದು ಎಕ್ಸಾಮ್ನ ಕೀ ಉತ್ತರವನ್ನು ಒಂದೇ ದಿನದಲ್ಲಿ ಪ್ರಕಟ ಮಾಡಿದ್ದಾರೆ. ಈಗ ಕೇಳಿ ಮತ್ತೊಂದು ಗೀತೆ. ಕುನಾಲ್ ಗಾಂಜಾವಾಲಾ ಅವರು ಧ್ವನಿಯಾದಂತಹ ಈ ಒಂದು ಗೀತೆ ತವರಿನ ಸಿರಿ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇನ್ನು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ನಮಗೆ ತುಂಬ ಬೇಕಾಗೋದು ಸಿಲಿಂಡರ್. ಅಂತಹ ಸಿಲಿಂಡರ್ನ ಕುರಿತಾದ ವರದಿ ಕೂಡ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಹಕರು ಒಂದು ಎಲ್ ಪಿ ಜಿ ಸಿಲಿಂಡರ್ನ ಬುಕ್ ಮಾಡಿದ ನಂತರ ಇನ್ನೊಂದು ಸಿಲಿಂಡರ್ ಏನಾದರೂ ಅವ್ರು ಪಡ್ಕೋಬೇಕಂತ ಹೇಳಿದ್ರೆ 45 ದಿನ ಕಾಯಬೇಕಾಗಿತ್ತು. ಆದರೆ ಆ ರೀತಿ ಏನು ಕಾಯೋದು ಬೇಡ, ಗ್ರಾಮಗಳಲ್ಲೂ ಕೂಡ 25 ದಿನಕ್ಕೆ ಸಿಲಿಂಡರ್ ಬರುತ್ತೆ ಅಂತ ಹೇಳಿ ಒಂದು ವರದಿ ನೀಡಿದೆ. ಹಾಗೆಯೇ ಆ ಯುವಕರಿಗೆ ಸರಿಯಾದಂತಹ ಒಂದು ಶಿಕ್ಷಣ ಅಥವಾ ಕೌಶಲ್ಯ ಹಾಗೂ ಉದ್ಯೋಗದೊಂದಿಗೆ ಸಜ್ಜುಗೊಳಿಸಿದ್ರೆ ಯುವಶಕ್ತಿಯೇ ದೇಶದ ಅತಿದೊಡ್ಡ ಆಸ್ತಿಯಾಗತ್ತೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇನ್ನು ಹೀಗೇನೆ ನೋಡೋದಾದರೆ ಅನೇಕ ಏನು ಸುದ್ದಿಗಳು ನಮ್ಮ ಜೊತೆ ಇದೆ. ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡುವಂಥದ್ದು ಅಂತಲೇ ಹೇಳ್ಬೋದು. ಸ್ವಚ್ಛತೆಯ ಕೂಡ ಸ್ವಚ್ಛತೆಯ ಕಡೆ ಕೂಡ ಕಣ್ಣಾಡಿಸ್ಬೇಕು ಅಂಥೇಳಿ ಅನೇಕ ವರದಿಗಳು ಇದೆ ಇಂದಿನ ಒಂದು ವಾರ್ತಾಪತ್ರಿಕೆಯಲ್ಲಿ. ಈಗ ಕೇಳಿ ಮತ್ತೊಂದು ಗೀತೆ. ಲವ್ ಸ್ಟೋರಿ ಚಿತ್ರದಿಂದ ಮಯೂರ್ ಮತ್ತು ನಂದಿತಾ ಅವರ ಧ್ವನಿಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜ್ಕುಮಾರ್ ಎಸ್ಸಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಸೇನೆಯ ಮೂರು ಪಡೆಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ರೇಡಾರ್ ಮತ್ತು ಲಘು ಹೆಲಿಕಾಪ್ಟರ್ ಏನಿದೆ ಇವನ್ನೆಲ್ಲ ಸೇರಿದಂತೆ 1.10 ಲಕ್ಷ ಕೋಟಿ ಮೌಲ್ಯದ ಸೇನಾ ಪರಿಕರಗಳ ಒಂದು ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆಯನ್ನು ನೀಡಿದ್ಯಂತೆ. ಅಂದರೆ ನಮ್ಮ ರಕ್ಷಣಾ ಏನು ಸಚಿವಾಲಯ ಇದೆ, ಭಾರತದ ಒಂದು ರಕ್ಷಣೆಯಲ್ಲಿ ಮತ್ತೊಂದು ದಾಪುಗಾಲು ಇಡುತ್ತಾ ಇರೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅದರ ಜೊತೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ವಾಹನಗಳ ರೀಟೇಲ್ ಮಾರಾಟವು 17.51% ಬೆಳವಣಿಗೆಯನ್ನು ಕಂಡಿದೆಯಂತೆ. ಇದರಲ್ಲಿ ಅಚ್ಚರಿ ಏನಂದರೆ ಪ್ರಯಾಣಿಕ ವಾಹನದ ವಿಭಾಗದಲ್ಲಿ ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ CNG ಮತ್ತು ಹೈಬ್ರಿಡ್ ಮತ್ತು EV ವಾಹನಗಳ ಮಾರಾಟ ಪೆಟ್ರೋಲ್ ವಾಹನಗಳ ಮಾರಾಟ ಪ್ರಮಾಣಕ್ಕಿಂತ ಹೆಚ್ಚಾಗಿದೆಯಂತೆ. ಇದು ಕೂಡ ಒಂದು ರೀತಿಯ ಇತಿಹಾಸದ ಸೃಷ್ಟಿ ಅಂತಲೇ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಲವ್ ಮೋಕ್ಟೈಲ್ ಚಿತ್ರದಿಂದ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ಅರುಣ್ ಕುಮಾರ್ ಅವರ ರಚನೆ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಹಾಗೆ ಸಖತ್ ಸಾಂಗ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ನೆಚ್ಚಿನ ಗೀತೆನ ಕೇಳಬೇಕಂದ್ರೆ ಗೊತ್ತಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಂಬರ್ ಮತ್ತೊಮ್ಮೆ 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು, ಯಾವ ಚಿತ್ರದ್ದು ಅಂಥೇಳಿ ಸಂದೇಶವನ್ನು ಕಳಿಸಿದ್ರೆ ಆ ಒಂದು ಗೀತೆಯನ್ನು ಆಕಾಶವಾಣಿಯ 101.3 FM ರೇಮುನಲ್ಲಿ ನೀವು ಆಲಿಸಬಹುದು. ಈಗಾಗಲೇ ಅನೇಕ ಸಂದೇಶಗಳು ನಮ್ಮನ್ನು ತಲುಪ್ತಿದೆ, ಮತ್ತಷ್ಟು ಸಂದೇಶಗಳು ಬಂದು ತಲುಪಲಿ ಅಂತ ಹೇಳ್ತಾ ನೀವು ಕೇಳಿದಂತಹ ಈ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ವಂಶಿ ಚಿತ್ರದಿಂದ ರಾಜೇಶ್ ಮತ್ತು ಹರಿಣಿ ಸುಧಾಕರ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಕಿನಿ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇದೆ.

ಕಪಿಲ್ ಕಪಿಲನ ರಾಜಮೇಲಿ ಚಂದ್ರಜಿತ್ ಬೆಲ್ಲೈಪ್ಪ ಅವರ ಒಂದು ರಚನೆ, ಗಗನ್ ಬಡೇರಿ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತನ ಇದ್ದನೇ ತಪ್ಪಿದ ಇಳೇಲಿ ಚಿತ್ರದಿಂದ ಕೇಳಿದೆ. ಈಗ ಕೇಳಿ ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾದಂಥ ಗೀತೆ ಪಡುವಾರಹಳ್ಳಿ ಪಾಂಡವರು ಚಿತ್ರದಿಂದ, ಸೋರತ್ ಅಶ್ವಥ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

ಗೀತಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾದಂಥ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಹಾಗೆ ನಿಮ್ಮ ಸಂದೇಶಗಳು ಬಂದು ನಮ್ಮನ್ನು ಸೇರ್ತಾ ಇದೆ. ಈಗಾಗಲೇ ಬಹಳಷ್ಟು ಸಂದೇಶಗಳು ತಲುಪಿದೆ. ಸಂದೇಶನ ಕಳಿಸಿದ್ದಾರೆ ಅರುಣಾ ಮೈತ್ರಿ ಜೆ ಸಿ ನಗರಿಂದ, ಹಾಗೆ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 55835 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಲತಾ ದಿನೇಶ್ ಗಂಗೊಂಡನ ಹಳ್ಳಿಯಿಂದ ಸಂದೇಶನ ಕಳಿಸಿದ್ರೆ, ನಾಗೇಂದ್ರ ತವರೆಕೆರೆ ಕುಣಿಕಲಿಂದ ಸಂದೇಶನ ಕಳಿಸಿದ್ದಾರೆ. ತೇಜಸ್ವಿನಿ ಯಶ್ವಂತ್ ಸುಮಲತಾ ಹಾಗೆಯೇ ಚಿದಾನಂದ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಹಿತೇಂದ್ರ ದಾಸ್ ಅವರು ಸಂದೇಶನ ಕಳಿಸಿದ್ದಾರೆ ಅಸ್ಸಾಮಿಂದ. ಅನುಷಾ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ತಿಪ್ಟೂರಿನಿಂದ ಕೃಷ್ಣಮೂರ್ತಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ದೇವಿ ಸಿಂಗ್ ಅವರು ಸಂದೇಶನ ಕಳಿಸಿದ್ದಾರೆ, ಆದಿತ್ಯ ಸಿಂಗ್ ಚಾಮರಾಜಪೇಟೆಯಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 8555 ಅವರು ಸಂದೇಶನ ಕಳಿಸಿದ್ದಾರೆ, ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ. ಇನ್ನು ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶನ ಕಳಿಸಿದ್ರೆ, ಡಾಕ್ಟರ್ ಅನಂತಕುಮಾರ್ ಅರಸು ಕಡವಾಗುಬ್ಬಿ ತಾಲೂಕಿನಿಂದ. ಹಾಗೆ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶನ ಕಳಿಸಿದ್ದಾರೆ. ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಉಜಿರೆ ಅವರು ಸಂದೇಶನ ಕಳಿಸಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಹಾಗೆ ಮುಕುಂದ ರೂಪ ರಮೇಶ್ ಮಠ ಕೋರ್ಮಂಗಲಯಿಂದ ಸಂದೇಶನ ಕಳಿಸಿದ್ದಾರೆ. ಸೌಭಾಗ್ಯ ರಾಜಾನ್ಕುಂಟೆಯಿಂದ, ಮಂಡ್ಯದಿಂದ ನಂದಾದೀಪ ರಂಜಿತಾ ದರ್ಶಿನಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ನಾಗರಾಜ್ ಬಿಟಿಎಂ ಲೇಔಟಿಂದ ಸಂದೇಶನ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ ಮಳವಳ್ಳಿ ತಾಲೂಕಿನಿಂದ. ತನ್ಮಯ್ ಆನೇಕಲ್ ಶಂಕರ್ ಮಠ ಇಂದ ಸಂದೇಶನ ಕಳಿಸಿದ್ದಾರೆ. ಗಾನ ಸುಮ ಪಟ್ಟಸೋಮನ ಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಹಾಗೆ ಸಂದೇಶನ ಕಳಿಸಿದ್ದಾರೆ. ಪದ್ಮಜಾ ಶರತ್ ಭಿಡೆ ಹಂಪಿನಗರಯಿಂದ. ಎಲ್ಲರ ಸಂದೇಶಗಳು ಕೂಡ ಅವರ ನೆಚ್ಚಿನ ಗೀತೆಯನ್ನು ಆಲಿಸುವುದಕ್ಕಾಗಿ ಆಗಿತ್ತು. ಹಾಗೆ ಬಹಳಷ್ಟು ಗೀತೆಗಳು, ಎಷ್ಟು ಗೀತೆಗಳಾಗುತ್ತೋ ಅಷ್ಟು ಗೀತೆಗಳನ್ನ ಖಂಡಿತ ಆಲಿಸಬಹುದು ಅಂತ ಹೇಳ್ತಾ, ಈಗ ಕೇಳಿ ಸೋನು ನಿಗಮ್ ಅವರು ಧ್ವನಿಯಾದಂತಹ ಗೀತೆ. ಮಾರ್ಟಿನ್ ಚಿತ್ರದಿಂದ ಈ ಗೀತೆ, ಅರ್ಜುನ್ ಎ ಪಿ ಅವರ ರಚನೆ, ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಇದೆ. ಶ್ರುತಿಕಾ ಸಮುದ್ರಾಳ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ.

ಇವುಗಳು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಬಂಧ ಅನುಬಂಧ ಚಿತ್ರದಿಂದ ಈ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಲಿ ಎಸ್ ನಾರಾಯಣ್ ಅವರ ರಚನೆ, ದೇವ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಗಲಾಟೆ ಅಳಿಯನ್ರು ಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಈ ಗೀತೆಗಿದೆ. ಚಿತ್ರಲೇಖ ಚಿತ್ರದಿಂದ ಈ ಗೀತೆ.

ಎಸ್ ಜಾನಕಿ ಮತ್ತು ಕೆ ಜೆ ಜೇಸುದಾಸ್ ಅವರು ಧ್ವನಿಯಾದಂತಹ ಗೀತೆ ಇದಾಗಿತ್ತು. ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇತ್ತು. ಮನೆಯೇ ಮಂತ್ರಾಲಯ ಚಿತ್ರದಿಂದ ಈ ಗೀತೆನ ಕೇಳಿದ್ರಿ. ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ. ಯೋಗರಾಜ್ ಭಟ್ ಅವರ ರಚನೆ, ಅರ್ಜುನ್ ಜನ್ಯಾ ಅವರ ಸಂಗೀತ ಸಂಯೋಜನೆ ಇದೆ. ರಾಬರ್ಟ್ ಚಿತ್ರದಿಂದ ಈ ಗೀತೆ.

ಸಂದೇಶನ ಕಳಿಸಿದ್ರು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಸಂದೇಶನ ಕಳಿಸಿದ್ರು. ಹಾಗೆ ಸಂದೇಶನ ಕಳಿಸಿದ್ರು 53616 ಅವರು. ಶಾಯಮ್ಮ ಕಲಬುರಗಿಯಿಂದ ಸಂದೇಶನ ಕಳಿಸಿದ್ರೆ ಶೀಲಾ ಅವರು ಕೂಡ ಸಂದೇಶನ ಕಳಿಸಿದ್ರು. ಹಾಗೆ ಕಬಡ್ಡಿ ಹರ್ಷ, ಕಬಡ್ಡಿ ಕಿಶನ್, ರವಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ರಾಮದುರ್ಗದಿಂದ ಅದ್ವಿಕ್ ಸುರೇಶ್ ಕರೂರ್ ಅವರು ಸಂದೇಶನ ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯ್ಕ ಜೀವನ್ ಭೀಮ್ ನಗರಿಂದ, ಹಾಗೆ ರಾಘವೇಂದ್ರ ಶಿವಮೊಗ್ಗದಿಂದ ಸಂದೇಶನ ಕಳಿಸಿದ್ದಾರೆ. ಸಂದೇಶನ ಕಳಿಸಿದ್ದಾರೆ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶ.

ಕಳಿಸಿದ್ದಾರೆ. ಶ್ರುತಿ ಮಂಜುನಾಥ್ ಬಸುನಾಳಿ ಕೊಪ್ಪಲು ಅರಕಲಗೂಡಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ರೋಹಿತ್ ವರ್ಧನ್, ಡಿ ಎಸ್ ನಾಗರಾಜ್ ಕಸ್ತೂರಿಬಾ ನಗರಿಂದ. ಹಾಗೆ ಚನ್ನನ್ ಕುಂಟೆಯಿಂದ ತೇಜಸ್ವಿನಿ, ನವೀನ, ಯಶ್ವಂತ್ ಹಾಗೆ ಲಕ್ಷ್ಮೀಕಾಂತ್ ಅವರು ಸಂದೇಶನ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್, ನಂದಿನಿ ಮಾಲ್ತಿ, ಶ್ರೀಧರ್, ಶಶಿಧರ್ ಸಾಗರ್ ಇಂದ ಸಂದೇಶನ ಕಳಿಸಿದ್ದಾರೆ. ಪುಟ್ರಾಜು ಎಂ ಪಿ, ಎಂ ಜಿ ದಿಬ್ಬಾ ಇಂದ ಸಂದೇಶನ ಕಳಿಸಿದರೆ. ಅಕ್ಕಿಪೇಟೆ ಲಕ್ಕಮ್ಮ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದವನ್ನು ಹೇಳ್ತಾ ಈ ದಿನದ ನಮ್ಮ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಎಷ್ಟು ಗೀತೆಗಳನ್ನ ಪ್ರಸಾರ ಮಾಡ್ಬೋದು ಅಷ್ಟು ಗೀತೆಗಳನ್ನ ಪ್ರಸಾರ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳಿಗರಿಗೆ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಈ ದಿನ ನಾವು ಸಿನಿಚಿಟ್ಟೆಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಕ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನು ಮನರಂಜನೆ ನೀಡಲಿಕ್ಕೆ ಹಾಗೆಯೇ ತಮ್ಮದೇ ಒಂದು ಏನು ವಿಶಿಷ್ಟ ಶಕ್ತಿ ಅಥವಾ ಶೈಲಿಯಿಂದ ನಮ್ಮೆಲ್ಲರನ್ನು ಕೂಡ ಆಕರ್ಷಿಸುವಂತಹ ಗುಣವನ್ನು ಹೊಂದಿರೋರು ಕಲಾವಿದರು. ಅಂತಹ ಕಲಾವಿದರ ಜೀವನವನ್ನು ಪ್ರತಿಬಿಂಬಿಸುವಂತಹ ಚಿತ್ರಗಳು ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಇದೆ. ಅಂತಹ ಚಿತ್ರಗಳ ಕುರಿತಾಗಿ ನಾವಿಂದು ಮಾತಾಡ್ತಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಗಬಹುದು. ಕಲಾವಿದರು, ವರ್ಣಚಿತ್ರಕಾರರು, ಬರಹಗಾರರು ಮತ್ತು ಪ್ರದರ್ಶಕರು ತಮ್ಮ ಸೃಜನಶೀಲ ಹೋರಾಟಗಳಿಂದ ವೈಯಕ್ತಿಕ ಜೀವನವನ್ನು ಯಾವ ರೀತಿ ಅದು ಪ್ರತಿಬಿಂಬಿಸುತ್ತೆ ಚಿತ್ರಗಳಲ್ಲಿ ಅಂತ ಮಾತಾಡ್ತಾ ಸಾಕ್ತೀವಿ. ಅದರಲ್ಲಿ ಮೊದಲನೇ ಚಿತ್ರ ಅಂತ ಹೇಳಿದ್ರೆ 2013 ತೆರೆ ಕಂಡಂತಹ ಒಂದು ಚಿತ್ರ ಲೂಸಿಯಾ. ಚಿತ್ರದಲ್ಲಿ ನೀನಾಸಂ ಸತೀಶ್ ಮತ್ತು ಶ್ರುತಿ ಹರಿಹರನ್ ಹಾಗೂ ಹಾರ್ದಿಕ ಶೆಟ್ಟಿ ಅವರು ಅಭಿನಯನ ಮಾಡಿರ್ತಾರೆ. ಈ ಒಂದು ಚಿತ್ರ 2013 ತೆರೆ ಕಂಡು ಈ ಚಿತ್ರದಲ್ಲಿ ಏನು ಒಂದು ನಾವು ಸಾರವನ್ನು ತಿಳ್ಕೋಬೋದು ಅಂತ ಹೇಳಿದ್ರೆ, ಒಬ್ಬ ಪವನ್ ಕುಮಾರ್ ಅವರು ನಿರ್ದೇಶಿಸಿದಂತಹ ಈ ಒಂದು ಚಿತ್ರದಲ್ಲಿ ಮನೋವೈಜ್ಞಾನಿಕವಾದಂತಹ ಥ್ರಿಲ್ಲರ್ ಚಿತ್ರ ಇದಾಗಿದೆ. ನಿದ್ರಾಹೀನತೆಯಿಂದ ಬಳಲ್ತಾ ಇರೋವಂಥವ್ರು ಮತ್ತು ಪರ್ಯಾಯ ವಾಸ್ತವದ ಕನಸನ್ನು ಕಾಣುವಂಥ ಒಬ್ಬ ಚಿತ್ರಮಂದಿರದ ಬಗ್ಗೆ ಹೆಚ್ಚು ಕನಸನ್ನು ಕಂಡಿರ್ತಾನೆ ಆ ವ್ಯಕ್ತಿ. ಮನಮೋಹಕವಾದ ಚಲನಚಿತ್ರ, ಅವರೇ ಮುಂದೆ ತಾರೆಯಾಗಿ ಏನು ಒಂದು ರೂಪುಗೊಳ್ಳುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಇದೀಗ ಲೂಸಿಯಾ ಚಿತ್ರದಿಂದ ನವೀನ್ ಸಜ್ಜು ಅವರ ಗಾಯನದಲ್ಲಿ SV ಪೂರ್ಣಚಂದ್ರ ತೇಜಸ್ವಿ ಅವರ ರಚನೆ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಹಾಗೆಯೇ 2009 ತೆರೆ ಕಂಡಂತಹ ಚಿತ್ರ ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ಬಂದದ್ದು. ಈ ಗಣೇಶ್ ಮತ್ತು ಉಮೇಶ್ ಬನ್ಕರ್ ಅವರ ಒಂದು ನಿರ್ಮಾಣದಲ್ಲಿ ಈ ಚಿತ್ರ ಬಂದಿರುತ್ತೆ. ಈ ಚಿತ್ರವೇ ಮಿಸ್ಟರ್ ಪೇಂಟರ್ ಅನ್ನೋದು. ಈ ಚಿತ್ರದಲ್ಲಿ ಯೋಗೇಶ್ ಮತ್ತು ಶರಣ್ ಅವರು ವಾಣಿಜ್ಯ ವರ್ಣಚಿತ್ರಕಾರರಾಗಿ ನಟಿಸಿರ್ತಾರೆ. ವರ್ಣಚಿತ್ರಕಾರರ ಒಂದು ಜೀವನ ಹೇಗಿರುತ್ತೆ ಅಂಥೇಳಿ ನಾವು ಈ ಚಿತ್ರದಿಂದ ತಿಳ್ಕೊಬೋದು. ಹಾಗೆ ಅನಿರೀಕ್ಷಿತವಾದಂತಹ ಒಂದು ದೇಶೀಯ ಸಂಘರ್ಷದಲ್ಲಿ ಸಿಲುಕಿಕೊಂಡು ಅದರಿಂದ ಆಚೆ ಬರುವಂತಹ ಒಂದು ಅಭಿನಯವನ್ನು ಈ ಚಿತ್ರದಲ್ಲಿ ನಾವು ಕಾಣಬಹುದು. ಈಗ ಕೇಳಿ ಮಿಸ್ಟರ್ ಪೇಂಟರ್ ಚಿತ್ರದಿಂದ ಟಿಪ್ಪು ಅವರ ಧ್ವನಿಯಲ್ಲಿ ಶಂಕರ್ ಜಿ ಆರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

1981ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು ಗೀತಾ ಅಂತಾನೆ ಹೇಳುವುದು. ಈ ಚಿತ್ರವನ್ನ ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿರ್ತಾರೆ. ಹಾಗೆಯೇ ಎನ್ ಭಕ್ತವತ್ಸಲನ್ ಅವರ ಮತ್ತು ಎ ಎನ್ ಮೂರ್ತಿ ಅವರ ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಇದು ಅಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ಶಂಕರ್ ನಾಗ್ ಅವರು ಅಕ್ಷತಾ ಅವರೊಂದಿಗೆ ನಟನೆಯನ್ನು ಮಾಡಿರ್ತಾರೆ. ಕ್ಲಾಸಿಕ್ ಪ್ರಣಯ ನಾಟಕ ಇದು ಅಂತಲೂ ಹೇಳ್ಬೋದು. ಒಬ್ಬ ಉತ್ಸಾಹಿ ಗಾಯಕನ ಒಂದು ತೀವ್ರವಾದಂತಹ ಜೀವನವನ್ನು ತೋರಿಸುವಂಥದ್ದು, ಹಾಗೆಯೇ ಸಂಗೀತದ ಪ್ರಯಾಣವನ್ನು ಈ ಒಂದು ಚಿತ್ರ ಪ್ರತಿಬಿಂಬಿಸುತ್ತೆ ಅಂತಲೇ ಹೇಳ್ಬೋದು. ಈ ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇಳಯರಾಜ ಅವರ ಸಂಗೀತ ಇರೋದು ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಶಂಕರ್ ನಾಗ್, ಅಕ್ಷತ್ ರಾವ್ ಮತ್ತು ಸಾಹುಕಾರ್ ಜಾನಕಿ, ಅಶ್ವಥ್ ಗಾಯತ್ರಿ ಅವರು ಅಭಿನಯವನ್ನು

ಮಾಡಿದರು. ಈಗ ಕೇಳಿ ಗೀತಾ ಚಿತ್ರದಿಂದ ಎಸ್ ಜಾನಕಿ ಮತ್ತು ಈಗ ಕೇಳಿದಂತಹ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರು ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇತ್ತು. ಮತ್ತೊಂದು ಚಿತ್ರ ಅಂತ ಹೇಳಿದ್ರೆ ರಂಗನಾಯಕಿ ಎಂಬ ಒಂದು ಚಿತ್ರ. ಇದು ಏನಿದೆ, ಒಬ್ಬ ಕಲಾವಿದೆಯ ಜೀವನವನ್ನು ಪ್ರತಿಬಿಂಬಿಸುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಹಳ್ಳಿಯಲ್ಲಿ ಒಂದು ನಾಟಕವನ್ನು ಮಾಡಿಕೊಂಡಿದ್ದಂತಹ ಒಬ್ಬಳು ಮಹಿಳೆ ಮದುವೆಯಾದ ನಂತರ ಯಾವ ರೀತಿ ಇದು ಪ್ರಭಾವವನ್ನು ಬೀರುತ್ತೆ, ಮತ್ತು ಅವಳು ಯಾವ ರೀತಿ ತನ್ನ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಈಗ ಕೇಳಿ ರಂಗನಾಯಕಿ ಚಿತ್ರದಿಂದ ಒಂದು ಗೀತೆ. ಈ ಚಿತ್ರ 1981 ತೆರೆಯನ್ನು ಕಾಣ್ತು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಬಂದಂಥ ಚಿತ್ರ. ಬಿ ತಿಮ್ಮಣ್ಣ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದರು. ಅಶೋಕ್, ಆರತಿ, ಅಂಬರೀಷ್ ಮತ್ತು ರಾಜಾನಂದ್ ಅವರು ಅಭಿನಯನ ಮಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲಲಿತಾ ರಾಮೂಲ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆಗೆ ದೊಡ್ಡರಂಗೇಗೌಡ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು 2011 ತೆರೆಗಂಡಂತಹ ಚಿತ್ರ ಅಂದರೆ ಲೈಫು ಇಷ್ಟೇನೆ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ದಿಗಂತ ಅವರು ಅಭಿನಯವನ್ನು ಮಾಡಿರ್ತಾರೆ. ಆಧುನಿಕವಾದಂಥ ಡಾರ್ಕ್ ಹಾಸ್ಯ ನಾಟಕ ಎಲ್ಲವನ್ನು ಒಳಗೊಂಡಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಗಾಯಕನಾಗಿ ದೊಡ್ಡ ಸ್ಥಾನವನ್ನು ಪಡೆಯುವಂಥ ಕನಸನ್ನು ಕಂಡಿರುವಂತಹ ಚಿತ್ರ ಇದು. ಹಾಗೆಯೇ ಸಂಬಂಧಗಳು, ಪ್ರೌಢಾವಸ್ಥೆ ಮತ್ತು ವೃತ್ತಿ ಜೀವನದ ಹೋರಾಟಗಳ ಒಂದು ಗೊಂದಲಮಯವಾದಂಥ ವಾಸ್ತುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವಂತಹ ಒಂದು ಯುವಕನ ಜೀವನವನ್ನು ಪ್ರತಿಬಿಂಬಿಸುವಂತಹ ಕತೆ ಈ ಒಂದು ಚಿತ್ರದಲ್ಲಿದೆ. ಇದೀಗ ಲೈಫು ಇಷ್ಟೇನೇ ಚಿತ್ರದಿಂದ ಹೇಮಂತ್ ಮತ್ತು ಅನನ್ಯ ಭಾಗತ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ರಚನೆ, ಮನುಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಹಾಗೆಯೇ 2023 ತೆರೆ ಕಂಡಂತಹ ಚಿತ್ರ ಅಂದರೆ ಆರ್ಕೆಸ್ಟ್ರಾ ಮೈಸೂರು. ಈ ಒಂದು ಚಿತ್ರವನ್ನು ಸುನಿಲ್ ಅವರು ನಿರ್ದೇಶನ ಮಾಡಿರ್ತಾರೆ, ಹಾಗೆ ಅಶ್ವಿನ್ ವಿಜಯಕುಮಾರ್ ಮತ್ತು ರಘು ದೀಕ್ಷಿತ್ ಅವರ ನಿರ್ಮಾಣದಲ್ಲಿ ತೆರೆ ಕಂಡಂಥ ಚಿತ್ರ ಇದು. ಪೂರ್ಣಚಂದ್ರ ಮೈಸೂರು ಮತ್ತು ರಾಜಲಕ್ಷ್ಮಿ, ದಿಲೀಪ್ ರಾಜ್, ಮಹೇಶ್ ಕುಮಾರ್ ಅವರ ಅಭಿನಯವಿರುವಂತಹ ಈ ಒಂದು ಚಿತ್ರದಲ್ಲಿ ಮೈಸೂರಿನ ಒಬ್ಬ ಯುವಕ ನಗರದ ಸಾಂಪ್ರದಾಯಿಕವಾಗಿ ಅಥವಾ ಸ್ಥಳೀಯವಾಗಿ ಇರುವಂತಹ ಒಂದು ಆರ್ಕೆಸ್ಟ್ರಾ ಸಂಸ್ಕೃತಿಯಲ್ಲಿ ತಾನು ಯಾವ ರೀತಿ ಗಾಯಕನಾಗಬಹುದು ಎಂಬ ಒಂದು ಪ್ರಯತ್ನ ಮತ್ತು ಶ್ರಮವನ್ನು ತೋರಿಸುವಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಇದೀಗ ಈ ಚಿತ್ರದಿಂದ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ, ಡಾಲಿ ಧನಂಜಯ ಅವರ ರಚನೆ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು 2012 ತೆರೆ ಕಂಡಂತಹ ಚಿತ್ರ ಗಾಡ್ ಫಾದರ್ ಅಂತ ಹೇಳ್ಬೋದು. ಇದು ಕೂಡ ಒಬ್ಬ ಕಲಾವಿದನ ಜೀವನ ಪ್ರತಿಬಿಂಬಿಸುವಂತಹ ಚಿತ್ರ ಅಂತಾನೆ ಹೇಳ್ಬೋದು. ಈ ಒಂದು ಚಿತ್ರದಲ್ಲಿ ನಮ್ಮ ಉಪೇಂದ್ರ ಅವರು ಅಭಿನಯನ

ಇರ್ತಾರೆ. ಭರತನಾಟ್ಯವನ್ನು ಕರಗತ ಮಾಡಿಕೊಳ್ಳುವಂತಹ ಮತ್ತು ಶಾಸ್ತ್ರೀಯ ನರ್ತಕಿಯ ಆಕರ್ಷಕ ಹಾಗೆ ಒಂದು ಸೂಕ್ಷ್ಮ ದೇಹವನ್ನ ಒಂದು ಭಾಷೆಯನ್ನು ಚಿತ್ರಿಸುವಂತಹ ತೀವ್ರವಾದಂತಹ ಒಂದು ದೈಹಿಕ ಮತ್ತು ಭಾವನಾತ್ಮಕ ಸವಾಲನ್ನು ಇವರು ಸ್ವೀಕರಿಸಿ ಇದರಲ್ಲಿ ಅಭಿನಯವನ್ನು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಸೌಂದರ್ಯ, ಶ್ರೇಯಸ್ ಹಾಗೆ ಉಪೇಂದ್ರ ಅವರು, ಭೂಮಿಕಾ ಚಾವ್ಲಾ ಅವರು ಅಭಿನಯವನ್ನು ಮಾಡಿದರು. ಇದೀಗ ಕೇಳಿ ಒಂದು ಗೀತೆ, ಕೆ ಕಲ್ಯಾಣ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ನಿವಾಸ್ ಶ್ವೇತಾ ಮೋಹನ್ ಸಂಚಾರಿ ಮನಸ್ಸು ಎಂಬ ಗೀತೆ ಇದೀಗ ಗಾಡ್ ಫಾದರ್ ಚಿತ್ರದಿಂದ.

ಇನ್ನು ಹಾಗೆಯೇ ದ್ವಾರಕೀಶ್ವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬಂದಂತಹ ಚಿತ್ರ ಡ್ಯಾನ್ಸ್ ರಾಜ ಡ್ಯಾನ್ಸ್. ಈ ಚಿತ್ರ 1987 ತೆರೆಗಂಡಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ವಿನೋದ್ ರಾಜ್, ಶ್ರೀನಾಥ್, ದೇವರಾಜ್, ಸಂಗೀತ, ದಿವ್ಯಾ ಅವರು ಅಭಿನಯನ ಮಾಡಿದಂತಹ ಈ ಒಂದು ಚಿತ್ರದಲ್ಲಿ ಒಬ್ಬ ಹುಡುಗ ತನ್ನ ಕಲೆಯನ್ನು ಪ್ರದರ್ಶಿಸ್ತ ಹಾಗೆ ತಾನು ಹೇಗೆ ಎಲ್ಲರನ್ನ ಆಕರ್ಷಿಸಬಹುದು ಎಂಬ ಒಂದು ಸವಾಲಿನ ಪಯಣವನ್ನು ತೋರಿಸುವಂಥ ಚಿತ್ರ ಇದು ಅಂತಲೇ ಹೇಳ್ಬೋದು. ತನ್ನ ಕಲೆಯ ಛಾಪನ್ನು ಮೂಡಿಸೋದಕ್ಕೆ ವಿವಿಧ ಏನು ಕಷ್ಟಗಳೇನಿರುತ್ತೆ ಅದನ್ನೆಲ್ಲ ಹೆದರಿಸುವಂಥದ್ದು. ಇದರಲ್ಲಿ ಒಬ್ಬ ನರ್ತಕನಾಗಿ ವಿನೋದ್ ರಾಜ್ಕುಮಾರ್ ಅವರು ಅಭಿನಯನ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಅದೇ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂತಹ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ವಿಜಯಾನಂದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಹಾಗೆಯೇ ಒಬ್ಬ ಕಲಾವಿದನಿಗೆ ಮೊದಲು ಆ ಒಂದು ಕಲೆಯ ಬಗ್ಗೆ ಆಸ್ವಾದ ಗೊತ್ತಿರೋದಿಲ್ಲ. ಅಂತಹ ಟೈಮಲ್ಲಿ ಭರತನಾಟ್ಯಮನ್ನು ಯಾರು ದ್ವೇಷಿಸ್ತಾ ಇರ್ತಾರೋ ಅಂಥ ವ್ಯಕ್ತಿ ಇದಾದ ನಂತರ ಅದರ ಕಡೆ ಒಂದು ಆಕರ್ಷಣೆ ಬಂದು ಅದರಲ್ಲಿ ಒಲವನ್ನು ಮೂಡಿಸ್ಕೊಂಡು ಯಾವ ರೀತಿ ಮುಂದುವರಿತಾರೆ ಅನ್ನೋದನ್ನು ನಾವು ಪರ್ವ ಚಿತ್ರದಲ್ಲಿ ಕಾಣ್ಬೋದು. ಈ ಚಿತ್ರ 2002 ತೆರೆ ಕಂಡಂತಹ ಚಿತ್ರ ಅಂತಲೇ ಹೇಳ್ಬೋದು. ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಎಚ್ ಸಿ ಶ್ರೀನಿವಾಸ್ ಅವರ ನಿರ್ಮಾಣದಲ್ಲಿ ಬಂದಂತಹ ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಪ್ರೇಮ, ರೋಜಾ, ರೇಖಾ, ನವೀನ್, ಮಯೂರ್, ರಾಧಾದೇವಿ ಅವರು ಅಭಿನಯವನ್ನು ಮಾಡಿದ್ದಾರೆ. ಇದೀಗ ಪರ್ವಾ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಾಗಿದೆ.

ಇನ್ನು ಹಾಗೆಯೇ ಒಬ್ಬ ಹಳ್ಳಿ ಪ್ರತಿಭೆ ಹಳ್ಳಿಯಲ್ಲಿ ಹಾಡು ಹಾಡ್ಕೊಂಡಿದ್ದವರು ಒಂದು ಸಿಟಿಗೆ ಬಂದು ಯಾರ್ದೋ ಒಂದು ನೆರವಿನಿಂದ ಅಲ್ಲಿ ಒಬ್ಬ ದೊಡ್ಡ ಗಾಯಕನಾಗಿ ನಿರ್ಮಾಣ ಆಗುವಂತಹ ಚಿತ್ರ ಅಂತ ಹೇಳಿದ್ರೆ ಅದು ಲಾಲಿ ಹಾಡು ಅಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ದರ್ಶನ್ ಅವರು ಹಾಗೆ ಅಭಿರಾಮಿ, ಋತಿಕಾ, ಶ್ರೀನಾಥ್, ದೊಡ್ಡಣ್ಣ, ಉಮಾಶ್ರೀ ಅವರ ಅಭಿನಯ ಇರುತ್ತೆ. 2003 ತೆರೆ ಕಂಡಂತಹ ಚಿತ್ರ ಇದು. ಎಚ್ ವಾಸು ಅವರ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದು. ಸಾರಾ ಗೋವಿಂದು ಅವರ ನಿರ್ಮಾಣದಲ್ಲಿ ಬಂದದ್ದು. ಇದೀಗ ಕೇಳಿ ಲಾಲಿ ಹಾಡು ಚಿತ್ರದಿಂದ ಹೇಮಂತ್ ಮತ್ತು ನಂದಿತಾ ಅಭಿರಾಮಿ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಇದಾದ ನಂತರ ಮತ್ತೊಂದು ಗೀತೆಯನ್ನು ಕೇಳ್ಬೋದು, ಬ್ಯಾಕ್ ಟು ಬ್ಯಾಕ್. ಇನ್ನೊಂದು ಚಿತ್ರ ಅಂತ ಹೇಳಿದ್ರೆ ಕನಸುಗಾರ ಚಿತ್ರ ಅಂತಾನೆ ಹೇಳ್ಬೋದು. ಹಾಡು ಗೊತ್ತಿರುತ್ತೆ, ಆದರೆ ಅದ್ರ ಬಗ್ಗೆ ಕನಸೇ ಕಂಡಿರೋದಿಲ್ಲ. ಯಾರೋ ಒಂದು ಪುಟ್ಟ ಸಲಹೆನ ಕೊಟ್ಟಂತಹ ನಂತರ ತಾನು ಹಾಡ್ಬೋದು ಅಂತೇಳಿ ಒಬ್ಬ ಗಾಯಕಿಯಾಗಿ ರೂಪುಗೊಳ್ಳುವಂತಹ ಚಿತ್ರ ಇದು ಅಂತಾನೆ ಹೇಳ್ಬೋದು. ಪ್ರೇಮ ಅವರು ಈ ಚಿತ್ರದಲ್ಲಿ ಅಭಿನಯನ ಮಾಡಿ ಗಾಯಕಿಯಾದಂತಹ ಚಿತ್ರ ಇದು. ಚಿತ್ರ ಅವರ ಒಂದು ಧ್ವನಿಯಲ್ಲಿರುವಂತಹ ಈ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಕನಸುಗಾರ ಚಿತ್ರದಿಂದ ಈ ಗೀತೆ. ಬ್ಯಾಕ್ ಟು ಬ್ಯಾಕ್ ಈ ಗೀತೆಗಳನ್ನ ಕೇಳ್ತಾ ನಮ್ಮ ಈ ದಿನದ ಸಿನಿಚಿಟ್ಟೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:01:36. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಕಾಮನಬಿಲ್ಲಿನಲ್ಲಿ 11 ಗಂಟೆಯ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರುವಂತೆ ಹಿಂದಿಯ ರೆಟ್ರೋ ಗೀತೆಗಳನ್ನು ಕೇಳುವಂತಹ ಸಮಯ, ಹಿಂದಿ ಚಲನಚಿತ್ರ ರಂಗದ ಪ್ರಸಿದ್ಧ ಗೀತೆಗಳನ್ನು, ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳುಹಿಸಬಹುದು. ಸಂದೇಶದಲ್ಲಿ ನಿಮ್ಮ ಹೆಸರು ಹಾಗೆ ಚಿತ್ರದ ಹೆಸರು, ಗೀತೆಯ ಹೆಸರನ್ನು ಬರೆಯೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇಂದಿನ ಸ್ಪೆಷಲ್ ಏನಪ್ಪಾ ಅಂತಂದರೆ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಗಾನ ಕೋಗಿಲೆ ಆಶಾ ಭೋಸ್ಲೆಯವರ ಹುಟ್ಟಿದ ದಿನದ ಪ್ರಯುಕ್ತ ಇಂದು ನಾವು ಕಾರ್ಯಕ್ರಮದಲ್ಲಿ ಆಶಾ ಭೋಸ್ಲೆಯವರ ಗಾಯನದಲ್ಲಿ ಬಂದಂತಹ ಗೀತೆಗಳನ್ನು ಕೇಳ್ತಾ ಸಾಗೋಣ. ಸಾವಿರಾರು ಹಾಡುಗಳು, ನೂರಾರು ಭಾವನೆಗಳು, ಅನೇಕ ಸಂಗೀತ ಪ್ರಕಾರಗಳು, ಆದರೂ ಧ್ವನಿಯಲ್ಲಿ ಅದೇ ಚೈತನ್ಯ. ಭಾರತೀಯ ಸಂಗೀತ ಲೋಕದ ಸದಾ ಹಸಿರಾದ ಗಾನ ಕೋಗಿಲೆ ಆಶಾ ಭೋಸ್ಲೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರ ಸುಮಧುರವಾದಂತಹ ಹಾಡುಗಳು ಹಿಂದಿ ಚಿತ್ರರಂಗದಲ್ಲಿ ಹಾಗೆ ಗಾಯನ ಲೋಕದಲ್ಲಿ ಸದಾ ಅಮರವಾಗಿರ್ತವೆ. ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಧ್ವನಿಯೊಂದಿಗೆ ಅವರು ಸದಾ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ ಯಾದೊಂಕಿ ಭಾರತ್ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಇಂದು ಆಶಾ ಭೋಸ್ಲೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಾಡಿರುವಂತಹ ಹಾಡುಗಳನ್ನು ನೀವು ಕೇಳಬಹುದು. ಹಾಗೆ ಅವರ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿ ಇರಬಹುದು, ಯಾವುದೇ ಹಾಡಿನ ಬಗ್ಗೆ ನಿಮ್ಮ ನೆನಪುಗಳಿರಬಹುದು, ಅದನ್ನು ಸಹ ನೀವು ನಮ್ಮೊಂದಿಗೆ ಹಂಚ್ಕೋಬಹುದು. ಸಂದೇಶವನ್ನು ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ನಮಗೆ ಈಗಾಗಲೇ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಮೊಟ್ಟಮೊದಲ ಸಂದೇಶ ಬಂದಿದೆ. ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಆಶಾ ಭೋಸ್ಲೆ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಗಾಯನದ ನಮ್ಮ ಕಲಾಲ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡೋಣ. ಹಾಗೆ ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳುಹಿಸಿ ಅವರು ಸಹ ಆಶಾ ತಾಯಿಯವರ ನೆನಪಿನಲ್ಲಿ ಹಾಡುಗಳನ್ನು ಕೇಳುವಂತಹ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಷ್ಟದ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ಸಂದೇಶ ಬಂದಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಶಾ ಭೋಸ್ಲೆಯವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು ಗೋವಿಂದ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಲಗ್ಗೇರಿ ಅವರು ಸಹ ಸಂದೇಶವನ್ನು ಕಳಿಸಿ ಕಂಚಿರೆ ಕಂಚಿರೆ ಹರೇ ರಾಮ ಹರೇ ಕೃಷ್ಣ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶಿವಶಂಕರ್ ವೇದವತಿ ಆನೇಕಲ್ನಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಾಗೇಂದ್ರ ಈಚಲಬಿಡು ಸಕಲೇಶ್ಪುರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಒಂದು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಘುನಾರಾಯಣ ಅವರು ಬೆಂಗಳೂರಿನಿಂದ, ಹೊನ್ನೂರು ಅಲಿಯವರು ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದು ಗಂಟೆಗಳ ಕಾಲ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಬಂದಂತಹ ಸುಮಧುರ ಗೀತೆಗಳನ್ನು ಕೇಳ್ತಾ ಸಾಗೋಣ. ನಿಮ್ಮ ರಿಕ್ವೆಸ್ಟ್ ಬರಲಿ ಆಶಾ ಭೋಸ್ಲೆಯವರ ಗೀತೆಗಳಿಗೋಸ್ಕರ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ. ನಮ್ಮ ಖಲಾಲ್ ಚಿತ್ರದ ಗೀತೆ, ಕೃಷ್ಣಕುಮಾರ್ ಹಾಗೂ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ, ಅಂಜಾನ್ ಅವರ ಸಾಹಿತ್ಯ ಹಾಗೂ ಬಪ್ಪಿ ಲಹರಿಯವರ ಸಂಗೀತ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ಆಶಾ ಭೋಸ್ಲೆ ಅವರ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಹಾಗೆ ಆಶಾ ಭೋಸ್ಲೆ ಅವರ ಬಗ್ಗೆ ಮಾತನಾಡೋದಕ್ಕೆ ನೀವು ಬಯಸ್ತಾ ಇದ್ರೆ ನಮಗೆ ನೀವು ಕರೆ ಸಹ ಮಾಡಬಹುದು. 0822281206 ಈ ದೂರವಾಣಿ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು, ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಬಂದಂತಹ ಹಾಡು ಯಾವುದು, ಹಾಗೆ ಯಾಕೆ ನಿಮ್ಗೆ ಆ ಹಾಡು ಇಷ್ಟ, ಅಥವಾ ಹಾಡಿನ ಜೊತೆಗೆ ಯಾವುದಾದ್ರೂ ನಿಮ್ಮ ನೆನಪುಗಳಿದ್ರೆ ನಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಆ ಒಂದು ಕರೆ ರೆಡಿ ಇದೆ. ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಾಯ್, ಗುಡ್ ಮಾರ್ನಿಂಗ್ ಸಿಂಧುಜಿ.
0: ಗುಡ್ ಮಾರ್ನಿಂಗ್ ಸರ್.
1: ಎನ್ಆರ್ ಪ್ರಸಾದ್ ಫ್ರಮ್ ರಾಜಾಜಿನಗರ್.
0: ಓಕೆ, ಎನ್ಆರ್ ಪ್ರಸಾದ್ ಅವರೇ ನಮಸ್ಕಾರ, ಹೇಗಿದ್ದೀರಿ?
1: ಐ ಆಮ್ ಡೂಯಿಂಗ್ ಗುಡ್, ಬಟ್ ಸ್ವಲ್ಪ ಬೇಸರವಾಗಿದೆ. ನಿಜವಾಗ್ಲೂ ಸಚ್ ಎ ಗ್ರೇಟ್ ಸಿಂಗರ್ ಆಶಾ ತಾಯಿ, ವಿ ಲಾಸ್ಟ್ ದಿಸ್ ಇಯರ್ ಅಬೌಟ್ 5 ಮಂತ್ಸ್ ಬ್ಯಾಕ್.
0: ಹೌದು.
1: ಅಂಡ್ ಟುಡೇ ಇಸ್ ಹರ್ 93rd ಬರ್ತ್ ಆನಿವರ್ಸರಿ.
0: ಹೌದು.
1: ಬಟ್ ಒಂದೇ ಒಂದು ಸಣ್ಣದ ಸ್ಮಾಲ್ ಹ್ಯಾಪಿ ಥಿಂಗ್ ಈಸ್ ಟುಡೇ this association is releasing her last recorded song.
0: Okay.
1: Om ka Hari interpret one film ide.
0: Okay.
1: Adralli ond haadi helidare, "Ae meri zindagi tu chupi hai kahan" interpret ond haadi ide. Adu avaru helirua koneya haadi ide.
0: Okay.
1: Adanna avaru 93rd birth anniversary ge ivattu release aagta ide. Avaru birthday ge antane ittutte idana.
0: Okay.
1: 2 varsha idan record 2023 la record maadidrunu
0: 3
1: varsha ange pending ittutto.
0: Okay.
1: Ivattu adanna on her birthday she is getting released.
0: Okay.
1: ಇದು ಒಂದು ವಿಚಾರ ಒಂದ್ ಹಂಚ್ಕೊಂಬಣ ಅಂತ ಅನಿಸ್ತದೆ.
0: ತುಂಬಾ ಒಳ್ಳೆ ಮಾಹಿತಿ.
1: ಅದ್ರ ಬಿಟ್ಟು ಒನ್ ಆಫ್ ದ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ನಾನು ಫಿಲ್ಮಿ ಸಾಂಗ್ ಬಗ್ಗೆ ಅಷ್ಟು ಹೇಳಕ್ ಹೋಗಲ್ಲ. ಆಕ್ಚುಲಿ ಗ್ರೇಟ್ ಲಿರಿಕ್ಸಿಸ್ಟ್ ಅಂಡ್ ಡೈರೆಕ್ಟರ್ ಗುಲ್ಜಾರ್ ಮತ್ತೆ ಪಂಚಮ್ ದಾ ಅವರಿಬ್ರು ಸೇರಿಸ್ಬಿಟ್ಟು ಒಂದು 2-3 ಆಲ್ಬಮ್ ಮಾಡಿದ್ರು. ಅದರಲ್ಲಿ ದಿಲ್ ಪಡೋಸಿ ಹೇ ಅಂತ ಹೇಳ್ಬಿಟ್ಟು ಒನ್ ಆಫ್ ದ ಫೇಮಸ್ ಆಲ್ಬಮ್ ಅದು. ಅದರಲ್ಲಿ ಯಾಕೆ ಆಶಾ ಭೋಸ್ಲೆನೆ ಅವ್ರನ್ನ ತಗೊಂಡ್ರು ಅಂತ ಹೇಳಿದ್ರೆ, ಗುಲ್ಜಾರ್ ಇಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಎನಿ ಡಿಫಿಕಲ್ಟ್ ವರ್ಡ್ ಅಥವಾ ಲೆಂಥಿ ಲೈನ್ಸ್ ಇರೋದ್ರೆ ಓನ್ಲಿ ಆಶಾ ಭೋಸ್ಲೆ ಕ್ಯಾನ್ ಸಿಂಗ್ ದಟ್ ವೆರಿ ಎಫರ್ಟ್ಲೆಸ್ಲಿ. ಹಾಗಾಗಿ ಎಲ್ಲಾ ಆಲ್ಬಮ್ ಎಲ್ಲಾ ಹಾಡುಗಳಿಗೆ ಆಶಾ ಭೋಸ್ಲೆ ಅವ್ರನ್ನ ತಗೊಂಡ್ರು. ಯಾಕಂದ್ರೆ ಸಿನಿಮಾದಲ್ಲೂ ಅಷ್ಟೇ, ಯಾವ್ದಾದ್ರು ಲೆಂಥಿ ಆಗಿರೋ ಲಿರಿಕ್ಸ್ ಇದ್ದಾಗ, ಡಿಫಿಕಲ್ಟ್ ವರ್ಡ್ಸ್ ಇದ್ದಾಗ, ಡಿಫಿಕಲ್ಟ್ ಟ್ಯೂನ್ಸ್ ಇದ್ದಾಗ, both Pancham Da and Gulzar selected only Asha Thai for all the songs.
0: Okay, anta haadugalige avattu avaru naayike maadidukoskara
1: anta expert andre everybody thinks that is only meant for a dance number for cabaret.
0: ಇಲ್ಲ,
1: ಶಿ ಪ್ರೂವ್ಡ್ ಎವ್ರಿಬಡಿ ರಾಂಗ್.
0: ಎಲ್ಲ ಜಾನರ್ ಅಲ್ಲೂ ಅವರು ಹಾಡುಗಳನ್ನ ಹಾಡಿದ್ದಾರೆ. ಹೌದು, ಈ ಕಾರಣಕ್ಕಾಗಿನೇ ಅವರು ಹಿಂದಿ ಚಿತ್ರರಂಗನ ಇಷ್ಟು ಗಾಯನ. ಹೌದು,
1: ಕ್ಲಾಸಿಕಲ್ ಸಾಂಗ್ಸ್ ಹೇಳಿದ್ದಾರೆ, ಆಲ್ಬಮ್ ನಲ್ಲೂ ಹೇಳಿದ್ದಾರೆ, ಲೆಂಥಿ ಲಿರಿಕ್ಸ್ ಅನ್ನ ಬಹಳ ಎಫರ್ಟ್ಲೆಸ್ ಆಗಿ ಹೇಳಿದ್ದಾರೆ.
0: ಹೌದು ಹೌದು.
1: ಹಾಗಾಗಿ ಇವತ್ತು ಒಂದ್ ಸಾಂಗ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂತಾರೆ. ವೆರಿ ರೇರ್ ಸಾಂಗ್ ಇದು.
0: ಓಕೆ.
1: ಇದು ಆಕ್ಚುಲಿ ರಘುನಾಥ್ ಶೇಖ್ ಅಂತ ಹೇಳ್ಬಿಟ್ಟು ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ವೆರಿ ಈಸ್ ನಾಟ್ ಎ ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್, ಹೀ ಇಸ್ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್. ಅವರು ಒಂದು 2000 ಡಾಕ್ಯುಮೆಂಟ್ರಿ ಮಾಡಿದ್ರೆ ಅದು ಎಲ್ಲದಕ್ಕೂ ಇವರೇ ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಆಶಾ ಭೋಸ್ಲೆ ಒಂದು ಪರ್ಟಿಕ್ಯುಲರ್ ಸಾಂಗ್ ಗೆ ಕಿತ್ನಿ ಹಸೀನ್ ಹೇ ನಶೀಲಿ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ದಿಸ್ ಇಸ್ ಫ್ರಮ್ ದ ಫಿಲ್ಮ್ ಏ ನಜ್ದೀಕಿ ಅಂತ ಹೇಳ್ಬಿಟ್ಟು. ಈ ಹಾಡಿಗೆ ಆಶಾ ಭೋಸ್ಲೆನೆ ಹಾಡ್ಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಸಾಲಿಡ್ ಅಪ್ ಅಂಡ್ ಡೌನ್ ಡೀಪ್ ರಥ ತಗೊಂಡು ಇದನ್ನು ಹಾಡಿದ್ದಾರೆ. ಇದರ ಪಾಠ ತುಂಬಾ ಚೆನ್ನಾಗಿದೆ. ಈ ಹಾಡು ಕೇಳ್ತಿದ್ರೆ ನನಗೆ ಅಲ್ಲಿ ವೆರಿ ಥ್ಯಾಂಕ್ಫುಲ್ ಟು ಯು ಅಂಡ್ ವಿಶಿಂಗ್ ಆಶಾ ತಾಯಿ ಒನ್ಸ್ ಅಗೇನ್ ಆರ್ 93rd ಬರ್ತ್ ಆನಿವರ್ಸರಿ. ವೆರ್ ಎವರ್ ಶಿ ಈಸ್, ಹೌಎವರ್ ಶಿ ಈಸ್, ಐ ವಿಶ್ ಹರ್
0: ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ರಿ. ಆಶಾ ಭೋಸ್ಲೆ ಅವ್ರ ಬಗ್ಗೆ
1: ಥ್ಯಾಂಕ್
0: ಯು ಸೋ ಮಚ್ ಸರ್. ಆಶಾ ಭೋಸ್ಲೆ ಅವ್ರ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ.
1: ರೈನ್ಬೋ ಮ್ಯಾನೇಜ್ಮೆಂಟ್ ಟು ಸ್ಪೀಕ್ ಫಾರ್ ಫ್ಯೂ ವರ್ಡ್ಸ್ ಅಬೌಟ್ ಆಶಾ ತಾಯಿ ಟುಡೇ.
0: ಓಕೆ,
1: ರಿಯಲಿ ಫೀಲಿಂಗ್ ಗ್ರೇಟ್.
0: ಓಕೆ, ಥ್ಯಾಂಕ್ ಯು, ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ಕರೆ ಮಾಡಿದಕ್ಕೆ ಧನ್ಯವಾದ ಸರ್. ನೀವು ಕೇಳಿರುವಂತಹ ಹಾಡು ಪ್ರಸಾರ ಆಗುತ್ತೆ. ಹಾಗೆ ನಮ್ಮ ಕೇಳುಗರು ಯಾರು ಮತ್ತೆ ಕರೆ ಮಾಡ್ತೀರಾ, ಹಾಗೆ ಆಶಾ ಭೋಸ್ಲೆ ಅವರ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿ ಅಥವಾ ನಿಮ್ಮ ನೆಚ್ಚಿನ ಹಾಡಿನ ಬಗ್ಗೆ ಮಾತಾಡ್ತೀರಾ ಅನ್ನೋರು ನಮಗೆ ಕರೆ ಮಾಡಬಹುದು. ನಮ್ಮ ಸಂಖ್ಯೆ 0822281206 ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಂತ ಹೇಳ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಹಿಟ್ ಹಾಡು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಏ ನಜ್ದೀಕಿಯಾನ್ ಅನ್ನುವ ಚಿತ್ರದ ಹಾಡು, ವಿನೋದ್ ಪಾಂಡೆ ಅವರ ಸಾಹಿತ್ಯ ಹಾಗೂ ರಘುನಾಥ್ ಶೇಟ್ ಅವರ ಸಂಗೀತ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಬಂದಂತಹ ಹಾಡುಗಳನ್ನ ಕೇಳ್ತಾ ಇದ್ದೇವೆ. ಕರೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಕೇಳುಗರು ಯಾರು ಅಂತ ನೋಡುವ ಸಮಯ. ತಾಂತ್ರಿಕ ಕಾರಣಗಳಿಂದ ಕರೆ ಕಟ್ಟಾಗಿದೆ. ಶ್ರೀಕಾಂತ್ ಅವರು ಕರೆ ಮಾಡಿದ್ರು, ಅವರು ಆಶಾ ಭೋಸ್ಲೆಯವರ ಬಗ್ಗೆ ಕುರಿತಾಗಿ ಮಾತನಾಡಿದ್ರು, ಹಾಗೆಯೇ ಅವರ ಗಾಯನದಲ್ಲಿ ಬಂದಂತಹ ಹಾಡಿಗೋಸ್ಕರ ರಿಕ್ವೆಸ್ಟ್ ಸಹ ಮಾಡಿದ್ರು. ಅವರು ಕೇಳಿದಂತಹ ಗೀತೆಯನ್ನು ಪ್ರಸಾರ ಮಾಡೋಣ. ಹಾಗೆ ಸಂದೇಶವನ್ನು ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಟೈಟಲ್ ಟ್ರ್ಯಾಕ್ ಬೇಕು ಅಂತಿದ್ದಾರೆ ಹೊನ್ನೂರು ಅಲಿ ಅವರು ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿ. ಹಾಗೆ ಶುಭೋದಯ ಮೇಡಮ್, ಹರೇ ರಾಮ ಹರೇ ಕೃಷ್ಣ ಚಿತ್ರದ ದಮ್ಮಾರೋದಮ್ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಸ್ತೂರಿ ಬಾನಗರದಿಂದ ಡಿ ಎಸ್ ನಾಗರಾಜ್ ಅವರು. ಮುಂದಿನ ಸಂದೇಶ ಬಂದಿದೆ, ಯಾರಿದು, ಅಸ್ಸಾಂನಿಂದ ಸಂದೇಶವನ್ನು ಕಳಿಸಿದ್ದಾರೆ ಹಿತೇಂದ್ರ ದಾಸ್ ಅವರು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಹೆಸರನ್ನು ಓದಿ ಅಂತ. ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ಓದಿದ್ದೀನಿ ಹಿತೇಂದ್ರ ದಾಸ್ ಅವರೇ, ಕೇಳಿಸ್ಕೊಳ್ಳಿ. ಹಾಗೆ ಬಂಗಾರದಂಥ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ ನಿಮಗೆ ಕೋಟಿ ವಂದನೆಗಳು ಅಂತ ಹೇಳ್ತಿದ್ದಾರೆ ಹೆಬ್ಬಾಳದಿಂದ ರಮೇಶ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೋಸ್ಕರ. ಹಾಗೆ ಮುಂದಿನ ಸಂದೇಶ ಬಂದಿದ್ದೆ ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ತೆ, ನಮಗಾಗಿ ಈ ದಿನ ಆಶಾ ಭೋಸ್ಲೆಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಹಾಡನ್ನು ರಂಗೀಲಾ ಚಿತ್ರದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ರೂಪಾ ಪಾಂಡುರಂಗರಾವ್ ಶವಂತ್ ಅವರು ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಬಂದಿದೆ, ಯಾರಿದು, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೆ ಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಕಳಿಸಿದವರು ಮಂಗಳ ಅವರು ಮೈಸೂರಿನಿಂದ. ಅದ್ಭುತ ಗಾಯಕಿ ಆಶಾರ ಸವಿ ನೆನಪಿಗಾಗಿ ಕಾಶ್ಮೀರ್ ಕಿ ಕಲಿ ಚಿತ್ರದ ದಿವಾನ ಹೂಹಾ ಬಾದಲ್ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಸುಬಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಆಶಾ ಭೋಸ್ಲೆಯವರ ಪ್ಯಾರ್ ಕರ್ನೆ ವಾಲಿ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡೋಣ. ನೀವೆಲ್ಲ ಕೇಳಿದಂತಹ ಗೀತೆಗಳು ಈ ಒಂದು ಗಂಟೆಗಳ ಕಾಲದಲ್ಲಿ ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಪ್ರಸಾರ ಆಗ್ತವೆ ಅಂತ ಹೇಳ್ತಾ ಮುಂದಿನ ಗೀತೆ ಬರ್ತಾ ಇದೆ. ಪ್ರಾಣ್ ಜಾಯೆ ಪರ್ ವಚನ್ ನಾ ಜಾಯೆ ಚಿತ್ರದ ಹಾಡು ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ, ಬಿಹಾರಿ ಎಸ್ ಎಚ್ ಅವರ ಸಾಹಿತ್ಯ ಹಾಗೂ ಓ ಪಿ ನಾಯರ್ ಅವರ ಸಂಗೀತ ಇರುವಂತಹ ಗೀತೆ. ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಆಶಾ ಭೋಸ್ಲೆಯವರ ಸುಮಧುರ ಗೀತೆಗಳು ನಿಮಗೋಸ್ಕರ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ.

ಕಾರ್ವಾನ್ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ ಆಶಾ ಭೋಸ್ಲೆ ಹಾಗೂ ಆರ್ ಡಿ ಬರ್ಮನ್ ಅವರ ಧ್ವನಿಯಲ್ಲಿ ಇದ್ದಂತಹ ಹಾಡು, ಮಜ್ರೂ ಸುಲ್ತಾನ್ ಪುರಿ ಅವರ ಸಾಹಿತ್ಯ ಹಾಗೂ ಆರ್ ಡಿ ಬರ್ಮನ್ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ವಿ ನಿಮ್ಮ ನೆಚ್ಚಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ಹಲೋ, ಹಲೋ. ತಾಂತ್ರಿಕ ಕಾರಣದಿಂದಾಗಿ ಕರೆ ಕಟ್ಟಾಗಿದೆ. ನವೋದಯ ನಾಗರಾಜ್ ಅವರು ಕರೆ ಮಾಡಿದ್ರು, ಕರೆ ಮಾಡಿ ಅವರಿಗೆ ಹಾಡು ಮುಗಿಯೋವರೆಗೂ ವೆಯ್ಟ್ ಮಾಡೋಕ್ಕೆ ಹೇಳಿದ್ವಿ, ಆದರೆ ತಾಂತ್ರಿಕ ಕಾರಣದಿಂದಾಗಿ ಅವರ ಕರೆ ಕಟ್ಟಾಗಿದೆ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿರುವಂತಹ ನಮ್ಮ ನೆಚ್ಚಿನ ಕೇಳುಗರು ಯಾರ್ಯಾರು ಅಂತ ನೋಡುವಂತಹ ಸಮಯ. ನಮಸ್ತೆ, ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮೈನೆ ಪ್ಯಾರ್ಕಿಯ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರದಿಂದ. ಹಾಗೆ ಮುಕುಂದ ರೂಪ ಮತ್ತು ರಮೇಶ್ ಮಠ ಕೋರಮಂಗಲದಿಂದ ಸಂದೇಶವನ್ನು ಕಳುಹಿಸಿ ಅವರು ಸಹ ನಮ್ಮ ಕಲಾಲ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ವೈವಿಧ್ಯಮಯ ಹಾಡುಗಳನ್ನು ಹಾಡಿರುವ ಅದ್ಭುತ ಗಾಯಕಿ ಆಶಾ ಭೋಸ್ಲೆ ಅವರ ಹಾಡುಗಳನ್ನು ಕೇಳುವುದೇ ಆನಂದ, ಅವರ ಕಾಲದಲ್ಲಿ ನಾವಿದ್ದೇವೆ ಅನ್ನುವುದೇ ಅಭಿಮಾನ. ಧನ್ಯವಾದಗಳು ನಿಲಯ.

ಬೇಕೆ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಇ ರಾವ್ ಅವರು ಜೆಪಿ ನಗರದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶವನ್ನು ಕಳಿಸಿದ್ದು ಯಾರು ಅಂತ ನೋಡೋದಾದರೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಶಾ ಭೋಸ್ಲೆ ವಾಸ್ ಹಾನರ್ಡ್ ಫಾರ್ ರೆಕಾರ್ಡಿಂಗ್ ಮೋರ್ ದೆನ್ 11,000 ಸೋಲೋ ಡ್ಯುಯೆಟ್ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕೋರಸ್ ಗೀತೆಗಳನ್ನು ಹಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಮ ಮಾಹಿತಿಗೋಸ್ಕರ ಧನ್ಯವಾದಗಳು. ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ, ಕನ್ನಡ ಕಾಮನಬಿಲ್ಲಿಗೆ ಮುಂಜಾನೆಯ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಅವರಿಷ್ಟದ ಬಂಗಾರದ ಸುರಿಮಳೆಯನ್ನೇ ಸುರಿಸಿದ ಹಾಡುಗಳು ಏನಂತೀರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಶಾಜಿ ಅವರ ಧ್ವನಿಯಲ್ಲಿರುವಂತಹ ಗೀತೆಗಳು ನಿಜವಾಗ್ಲೂ ಕನಸು ಹಾಗೂ ನನಸಿನ ಲೋಕದಲ್ಲಿ ತೇಲಾಡಿಸುವಂತಹ ಹಾಡುಗಳು ಅಂತಲೇ ಹೇಳ್ಬೋದು. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳುಹಿಸಿ ಆಶಾ ಭೋಸ್ಲೆಯವರ ಹುಟ್ಟುಹಬ್ಬದ ಶುಭಾಶಯಗಳು, ಕಾರವಾನ್ ಚಿತ್ರದ ಹಾಡು ಬೇಕಿತ್ತು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನೀವು ಕೇಳಿದಂತಹ ಹಾಡು ಇದಾಗಲೇ ಪ್ರಸಾರ ಆಗಿದೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಮೇಡಮ್, ಬೆಳಗಿನ ನಮಸ್ತೆ. ಆಪ್ಕೆ ಪಸಂದ್ ಚಿತ್ರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉತ್ಸವ್ ಹಿಂದಿ ಚಿತ್ರದಲ್ಲಿ ಹಾಡಿದೆ, ಅದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಶಾಜಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿದೆ ಹಾಡು ಅಂತ ಹೇಳ್ತಿದ್ದಾರೆ. ಯಾರಿದು ಅಂದರೆ ಲಕ್ಷ್ಮೀ ಮೆನನ್ ಕೋಲಾರದಿಂದ, ನಿಖಿಲ ಮೆನನ್ ಸುರಭಿ ಮಧುಸೂದನ್ ಆಶ್ರಿತ್ ಹಾಗೂ ಧನ್ವಿತ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ವೆಂಕಟೇಶ್ ಮಿರ್ಲೆ ಅಟ್ಟೂರ್ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಶಾ ಭೋಸ್ಲೆಯವರ ಧ್ವನಿಯ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಗುಡ್ಡಿ ಶರ್ಮಾ ಮತ್ತು ಸುನಿಲ್ ಶರ್ಮಾ ಬಿನ್ನಿಪೇಟೆ ಬೆಂಗಳೂರಿನ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದಗಳು ಅಂತ ಹೇಳ್ತೇವೆ. ಮುಂದೆ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ. ಡಾನ್ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ ಗಾಯನ ಕ್ಷೇತ್ರದ ಮಹಾನ್ ತಾರೆ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಬಂದಂತಹ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ನಿಮ್ಮ ನೆಚ್ಚಿನ.
1: ಹೋಲ್ಡ್ ಆನ್, ಯಾಕೆ ಆಶಾ ಅನ್ನುವಾಗ ಅಷ್ಟೊಂದು ತಡವರಿಕೆ?
0: ತಡವರಿಕೆ ಅಲ್ಲ,
1: ಯಾಕೆ ಅಂದ್ರೆ ಅದು ಕನವರಿಕೆನೆ. ಹೌದು, ಆಶಾ ಭೋಸ್ಲೆ ಇಸ್ ಆಲ್ವೇಸ್ ಅ ಕನವರಿಕೆ. ನೀವು ತಡವರ್ಸ್ತಿರೋದಿಲ್ಲ, ಪಕ್ಕದಲ್ಲೊಬ್ಳು ಆಶಾ ನಿಂತು ಬಿಟ್ಟಿದ್ದಾಳಲ್ಲ.
0: ಇಲ್ಲೊಂದು ಆಶಾ ಅವರಿದ್ದಾರೆ. ನೀವು ಟ್ಯೂಸ್ಡೇ ಟುನರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. 12:05 ನಿಮ್ ಜೊತೆಗೆ ಆಶಾ ವಿಶ್ವನಾಥರ್ ಇರ್ತಾರೆ, ಆಶಾ ಭೋಸ್ಲೆಯವರಲ್ಲ. ಆದ್ರೆ ಹಾಡುಗಳಂತೂ ಖಂಡಿತವಾಗ್ಲೂ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ. ಇನ್ನು 2 ಹಾಡುಗಳು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿರುವಂತಹ ನಮ್ಮ ನೆಚ್ಚಿನ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಇವರು ಒಂದು ಮಾಹಿತಿ ಹಂಚ್ಕೋತಾ ಇದ್ದಾರೆ. ಏನಂತಂದ್ರೆ, ಡಾನ್ ಚಿತ್ರದ ಹಾಡುಗಳನ್ನ ಮೊದಲು ದೊಡ್ಡ ದೊಡ್ಡ ಸರ್ಕಸ್ಗಳಲ್ಲಿ ಹಾಕ್ತಾ ಇದ್ರು, ಇವತ್ತಿನ ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತೀರ್ಥ ಪ್ರಸಾದ್ ಅವರು ದೊಡ್ಡ ಮೇಟಿಕುರ್ಕೆ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಆಪ್ಕಿ ಪಸಂದ್ನಲ್ಲಿ ಆಶಾ ಭೋಸ್ಲೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಪ್ರಸಾರ ಮಾಡಿದಂತಹ ಹಾಡುಗಳು ಚೆನ್ನಾಗಿತ್ತು. ಹಾಗೆ ಹರೇರಾಮ್ ಹರೇ ಕೃಷ್ಣ ಚಿತ್ರದ ಹಾಡು ದಮ್ಮರುದಮ್ ಹಾಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಕಬಾಡಿ ವಿನುತಾ ರವಿ ಹಾಗೂ ಕಬಾಡಿ ರವಿ, ಕಬಾಡಿ ಕಿಶನ್, ಕಬಾಡಿ ಹರ್ಷ ಮಾಗಡಿ ರೋಡಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರು ಸಹ ಅವರಿಷ್ಟದ ಗೀತೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಂತೆ, ಖಂಡಿತವಾಗ್ಲೂ. ಮತ್ತೊಂದು ಸಂದೇಶ, ನನ್ನ ಚಾಯ್ಸ್ನ ಗೀತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ರಘುನಾರಾಯಣ ಅವರು. ಖಂಡಿತವಾಗ್ಲೂ ನೀವು ಕೇಳಿದಂತಹ ಗೀತೆಗಳು ನಮ್ಮ ಲೈಬ್ರರಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಪ್ರಸಾರ ಆಗುತ್ತೆ. ಕಾರ್ಯಕ್ರಮದ ಕೊನೆಯ ಹಾಡು ಪ್ರಸಾರ ಆಗ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಇರುವಂತಹ ಹಾಡು, ಕಮಲ್ ಬರುಟ್ ಹಾಗೂ ಸಂಗಡಿಗರೊಂದಿಗೆ ಹಾಡಿರುವಂತಹ ಹಾಡು ಹಂಜೋಲಿ ಚಿತ್ರದ ಹಾಡು ನಿಮಗೋಸ್ಕರ ಬರ್ತಾ ಇದೆ ಆನಂದ್ ಬಕ್ಷಿಯವರ ಸಾಹಿತ್ಯದಲ್ಲಿ. ಕೇಳಿ ಎಂಜಾಯ್ ಮಾಡಿ. ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. 12:05 ಮತ್ತೊಬ್ಬ ಆಶಾ ಅವರ ಜೊತೆಗೆ ಕಾರ್ಯಕ್ರಮವನ್ನು ಕೇಳಬಹುದು. 12:00 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: चल आगे पीछे आगे पीछे।
1: ¡Gracias!

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾದೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದ ಖ್ಯಾತ ಸಾಹಿತಿ ಚಿಂತಕ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನವೆಂದು. ಕರ್ವಾಲೋ, ಚಿದಂಬರ ರಹಸ್ಯ, ಕಿರಿಗೂರಿನ ಗಯ್ಯಾಳಿಗಳು ಬಹುಚರ್ಚಿತ ಹಲವು ಕೃತಿಗಳ ಪೈಕಿ ಕೆಲವು. ಇಂದು ವಿವಿಧೆಡೆ ತೇಜಸ್ವಿ ಅವರ ಕೃತಿತ್ವ ಮತ್ತು ವ್ಯಕ್ತಿತ್ವ ಕುರಿತು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಏಷ್ಯಾದ ಅತಿದೊಡ್ಡ ಜಗಜ್ಯೋತಿ ಬಸವೇಶ್ವರ

0: ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಪಿಎಂಸಿ ಆವರಣದಲ್ಲಿ ದಾನಿಗಳ ನೆರವಿನಿಂದಲೇ ಶ್ರೀಮತಿ ಶಿವಲಿಂಗಮ್ಮ ಬಾಳನಗೌಡ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಭಾರ ಹೊರುವ ಕೂಲಿ ಕಾರ್ಮಿಕರ ಮಕ್ಕಳಿಗಾಗಿಯೇ ಕಟ್ಟಿದವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಆದರ್ಶ ಶಿಕ್ಷಕ ಡಾಕ್ಟರ್ ರಾಮಣ್ಣ ಮೂಲ್ಗಿ. ಕಳೆದ 3 ದಶಕಗಳಲ್ಲಿ ಸಾವಿರಾರು ಬಡ ಮಕ್ಕಳ ಬಾಳಲ್ಲಿ ಸಹೃದಯರ ಸಹಾಯದಿಂದ ಅಕ್ಷರದೀಪ ಹಚ್ಚಿದವರು. ಭಾರ ಹೊರುವವರ ಕಾಲೋನಿಯ ಹೆಣ್ಣು ಮಕ್ಕಳಿಗಾಗಿ ರಾತ್ರಿ ಶಾಲೆ ನಡೆಸಿದವರು. ಪ್ರದೇಶ ಸಮಾಚಾರಕ್ಕಾಗಿ ರಾಮು ಮೂಲ್ಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಹುಬ್ಬಳ್ಳಿಯ ಎಪಿಎಂಸಿ ಆವರಣದ ಕಾರ್ಮಿಕ ಬಂಧುಗಳಿಗೆ ವಿದ್ಯೆಯ ಮಹತ್ವವೇ ಗೊತ್ತಿರಲಿಲ್ಲ. ಸಾಕಷ್ಟು ದುಡಿತಿದ್ರು, ಶಿಕ್ಷಣದ ಅಕ್ಷರದ ಸಂಸ್ಕಾರ ಅವರಿಗೆ ಇರಲಿಲ್ಲ. ಆಗ ಮೊದಲು ನಮ್ಮ ಪಾಲಕರಿಗೆ ಅಕ್ಷರ ದೀಕ್ಷೆಯನ್ನು ಕೊಟ್ಟು ಮಕ್ಕಳಿಗೆ ಅಕ್ಷರ ಸಂಸ್ಕೃತಿಯನ್ನ ಅರಿವು ಮಾಡಿಕೊಟ್ಟಿದ್ದಕ್ಕಾಗಿ ಇಂದು ಅವರು ಹುಬ್ಬಳ್ಳಿಯ ಎಪಿಎಂಸಿ ಆವರಣದ ಕಾರ್ಮಿಕ ಬಂಧುಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ.
2: ವಿದ್ಯಾ ಇದ್ದರ ಬಾಳಿಗೆ ಬೆಳಕ, ಇಲ್ಲದಿದ್ದರೆ ಆ ಬದುಕು ಹರಕ.
0: ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮಾತನಾಡಿ, 3-9 ಕೋಟಿ ರೂಪಾಯಿ ಪ್ರತಿ ಕೆಪಿಎಸ್ ಶಾಲೆಯ ಮೂಲಸೌಕರ್ಯಕ್ಕಾಗಿ ಒದಗಿಸಲು ಯೋಜಿಸಲಾಗಿದೆ ಎಂದರು. ರಾಜ್ಯದ ಕೆಪಿಎಸ್ ಶಾಲೆಗಳಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದರು. 2026ರ ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣಾ ಅಭಿಯಾನದ ಶ್ರೇಯಾಂಕಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರಗಳ ಪಟ್ಟಿಯಲ್ಲಿ ದಾವಣಗೆರೆ 11ನೇ ಸ್ಥಾನ, ಹುಬ್ಬಳ್ಳಿ ಧಾರವಾಡ 19 ಹಾಗೂ ಕಲಬುರಗಿ 36ನೇ ಸ್ಥಾನ ಪಡೆದಿದೆ. ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟವನ್ನು ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಆರಂಭಿಸಿದೆ. ಪ್ರತಿ ಕಿಲೋ ಈರುಳ್ಳಿಗೆ 35 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರ ಕಾಂದಾ ಎಕ್ಸ್ಪ್ರೆಸ್ ಮೂಲಕ ಈರುಳ್ಳಿ ರವಾನಿಸುತ್ತಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋಕ್ಕೆ 70 ರೂಪಾಯಿಗಿಂತ ಅಧಿಕ ಬೆಲೆಗೆ ಈರುಳ್ಳಿ ಮಾರಾಟವಾಗುತ್ತಿದೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25ರಿಂದ 28ನೇ ತಾರೀಖಿನವರೆಗೆ ಕೃಷಿ ಮೇಳ ಆಯೋಜಿಸಿದೆ. 4 ದಿನಗಳ ಈ ಕೃಷಿ ಮೇಳದಲ್ಲಿ ಲಕ್ಷಾಂತರ ಕೃಷಿಕರು, ಕೃಷಿ ಆಧಾರಿತ ಉದ್ದಿಮೆದಾರರು, ಕೃಷಿ ನವೋದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಗೆ www.uast.edu ಜಾಲತಾಣಕ್ಕೆ ಭೇಟಿ ನೀಡಲು ಕೋರಲಾಗಿದೆ. ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಯಲ್ಲಿ ಭೌತಿಕ ಚಿಕಿತ್ಸೆ ಮತ್ತು ದೈಹಿಕ ಚಟುವಟಿಕೆಯ ಪಾತ್ರ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಫಿಸಿಯೋಥೆರಪಿ ದಿನಾಚರಣೆ. ಫಿಸಿಯೋಥೆರಪಿಸ್ಟ್ಗಳ ಕೊಡುಗೆಯನ್ನು ಇಂದು ಸ್ಮರಿಸಲಾಗುತ್ತಿದೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೋಫಿಯಾ ಪ್ರೌಢಶಾಲೆಯ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಯಚೂರು ಜಿಲ್ಲೆ ಯರಮರಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಸಹಾಯಕ ಪರಿಸರ ಅಧಿಕಾರಿ ಗಿರೀಶ್ ಪರಿಸರ ಸ್ನೇಹಿಯಾಗಿ ಗಣೇಶ ಹಬ್ಬವನ್ನು ಆಚರಿಸುವಂತೆ ಮಕ್ಕಳಿಗೆ ಸೂಚಿಸಿದರು. ಬೆಳಗಾವಿ ನಗರದ ವಿಜೃಂಭಣೆಯ ಗಣೇಶೋತ್ಸವಕ್ಕೆ ಮಹಾನಗರ ಪಾಲಿಕೆ ಸಕಲ ಸಿದ್ಧತೆ ಕೈಗೊಂಡಿದೆ ಎಂದು ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ತಿಳಿಸಿದ್ದಾರೆ. ಅಥರ್ವ ನವರಂಗೆ ಹಾಗೂ ತನಿಷ್ಕಾ ಕಾಲಭೈರವ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ 5ನೇ ರಾಜ್ಯಮಟ್ಟದ ಟೇಬಲ್ ಟೆನಿಸ್ ರ್ಯಾಂಕಿಂಗ್ ಟೂರ್ನಿಯಲ್ಲಿ 19 ವರ್ಷದೊಳಗಿನ ಬಾಲಕ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಬೆಂಗಳೂರಿನ ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ವತಿಯಿಂದ ನಗರದ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಂದ್ಯಾವಳಿ ನಡೆಯಿತು. ಬೆಂಗಳೂರಿನ ರೆಫ್ರಿ ಆರ್ ರಾಕೇಶ್ ಜಪಾನ್ನಲ್ಲಿ ನಾಡಿದ್ದು ಗುರುವಾರ ಆರಂಭವಾಗಲಿರುವ ಏಷ್ಯನ್ ಗೇಮ್ಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಏಕೈಕ ಬಾಸ್ಕೆಟ್ಬಾಲ್ ನಿರ್ಣಾಯಕರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
4: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
4: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
4: ನವಿಲುಗ

0: ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
1: ನಿಮ್ಮ ನೆಚ್ಚಿನ FM ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ

ಎಕ್ಸಾಕ್ಟ್ಲಿ ರೈಟ್. 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ನೀವು ಕೇಳೋದಕ್ಕೆ ಆರಂಭಿಸುತ್ತಿರುವ ಕಾರ್ಯಕ್ರಮ ನವಿಲುಗರೆ. ನವಿಲುಗರಿಯಲ್ಲಿ ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗುವುದಕ್ಕೆ ನಾನಿದ್ದೀನಿ ನಿಮ್ಮ ಜೊತೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಸರಿ, ಇವತ್ತಿನ ಮನಸ್ಸಿನ ಮಾತಿನಲ್ಲಿ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ಆಹಾ ಎಂತಹ ವಿಚಾರಪ್ಪ, ಎಂತಹ ಅದ್ಭುತವಾದ ಕಲ್ಪನೆ ಪರಿಕಲ್ಪನೆ ಅನ್ನುವಂತಹ ವಿಷಯಗಳು ಸಿಗ್ತಾ ಹೋಗುತ್ತೆ ಇಡೀ ಒಂದು ಗಂಟೆಯ ಕಾಲದಲ್ಲಿ. ನೋಡಿ, ಇವತ್ತಿನ ಮನಸ್ಸು ಮಾತಲ್ಲಿ ಜೀವನದಲ್ಲಿನ ಒಂದು ಏನು ಹೇಳ್ಬೋದು, ಸಣ್ಣ ಸಣ್ಣ ಖುಷಿಗಳ ಹುಡುಕಾಟದಲ್ಲಿ ತೊಡಗೋಣವಾ. ನಾವೆಲ್ಲರೂ ಹಾಗೆ ಅಲ್ವಾ, ಸುಖ ಭೋಗಗಳ ನಡುವೆನೆ ಇರ್ತೀವಿ, ಆದರೂ ಕೂಡ ಸಂತೋಷ ಅನ್ನೋದು ಇಲ್ಲೆಲ್ಲೋ ನಾವು ಸೀದಾ ಹೋಗ್ಬಿಟ್ಟು ರೈಟ್ ಅಂತ ತಗೊಂಡ್ರೆ ಅಲ್ಲಿದೆ ಅಂತ ಕಾಯ್ಕೊಂಡು ನಡ್ಕೊಂಡು ಹೋಗ್ತಾನೇ ಇರ್ತೀವಿ, ಹೋಗ್ತಾನೇ ಇರ್ತೀವಿ. ಅದೊಂದು ಮರೀಚಿಕೆ ಅಂತ ಕೊನೆಗೆ ಡಿಸಪಾಯಿಂಟ್ ಆಗುವಂಥದ್ದು ಇರುತ್ತೆ. ಈ ಹುಡುಕಾಟ ಮಾಡ್ತಾನೆ ಇರ್ತೀವಿ. ಯಾವುದೋ ಒಂದು ದೊಡ್ಡ ಆನಂದವನ್ನು ಸಿಕ್ಕಿಬಿಟ್ರೆ ಅದು ನಮ್ಮ ಬದುಕಿಗೆ ಸಂತೋಷಕ್ಕೆ, ನಮ್ಮ ಬದುಕಿನ ಸಂತೋಷಕ್ಕೆ ಅದೇ ಕಾರಣ ಆಗೋಗುತ್ತೆ ಅಂತ ಒಂದು ಏನೋ ಒಂದು ಫಾಲ್ಸ್ ನಂಬಿಕೆಯಲ್ಲಿ ಬದುಕನ್ನೆಲ್ಲ ಕಳ್ಕೊಳ್ತಾನೆ ಇರ್ತೀವಿ. ಆದರೆ ಎಷ್ಟೋ ಬಾರಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಅಮೂಲ್ಯವಾದ ಕ್ಷಣಗಳನ್ನು ಈ ದೊಡ್ಡ ಹುಡುಕಾಟದಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡು ಇರೋದನ್ನು ಕಳ್ಕೊಳ್ತಾ ಏನೋ ಒಂಥರ ಲೈಫೇ ಇಷ್ಟೇನಾ ಅಂತ ಏನು ಕಳ್ಕೊಳ್ತಾ ಇರ್ತೀವಿ ಆನಂದನ ರೀ. ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸಿನ ಮಾತಿನಲ್ಲಿ. ಹೌದು, ಯಾವಾಗ್ಲಾದ್ರೂ ರಸ್ತೆನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಒಂದು ವಸ್ತು ನಿಮಗೆ ಸಿಕ್ಕಿದೆಯಾ? ಒಂದು ಕಾಯಿನ್ ಇರ್ಬೋದು, ಹಳೆಯದು ಜಜ್ಜಿ ಬಜ್ಜಿ ಆಗಿರುವಂಥದ್ದು, ಅಥವಾ ರಸ್ತೆ ಬದಿಯಲ್ಲಿ ಒಂದು ಸುಂದರವಾದ ಹೂ ಬಿದ್ದಿರ್ಬೋದು ಯಾವುದೋ ಕಾಂಪೌಂಡಿನ ಗಿಡದಿಂದ, ಅಥವಾ ಯಾರೋ ಬೀಳ್ಸ್ಕೊಂಡು ಹೋಗಿರೋ ಒಂದು ಫೋಟೋ ಇರಬಹುದು, ಒಂದು ವಿಚಿತ್ರವಾದ ಶೇಪ್ ಇರುವಂತಹ ಒಂದು ಸುಂದರವಾದ ಒಂದು ಕಲ್ಲನ್ನ ನೋಡಿರಬಹುದು, ಅಥವಾ ಯಾರೋ ಒಂದು ಲೆಟರ್ ಬೀಳ್ಸ್ಕೊಂಡು ಹೊರಟೋಗಿರ್ಬೋದು. ಬಹುಶಃ ನಿಮಗೆ ಬಹಳ ಇಷ್ಟ ಆಗುವಂಥದ್ದು ಯಾವುದೋ ಒಂದು ಸಣ್ಣ ವಸ್ತು. ಆದರೆ ನಾನು ಕೇಳ್ತಾ ಇರೋದು ಕೇವಲ ವಸ್ತುವಿನ ಬಗ್ಗೆ ಮಾತ್ರ ಅಲ್ಲ, ಯಾಕೆಂದರೆ ಕೆಲವೊಮ್ಮೆ ನಮಗೆ ರಸ್ತೆಯಲ್ಲಿ ಸಿಗೋದು ವಸ್ತುಗಳಿಗಿಂತಲೂ ಅಮೂಲ್ಯವಾದದ್ದಾಗಿರುತ್ತೆ. ಯಾರೋ ಒಬ್ಬರು ಒಂದು ಅಚಾನಕ್ಕಾಗಿ ಒಂದು ಸಣ್ಣ ನಗು ನಕ್ಕಿರುವಂಥದ್ದು, ಒಂದು ಒಳ್ಳೆಯ ಮಾತು ಹೇಳಿರುವಂಥದ್ದು, ಒಂದು ಏನೋ ಒಂದು ಮಾನವೀಯತೆಯ ದೃಶ್ಯವನ್ನು ನೀವು ನೋಡಿರ್ಬೋದು, ಒಂದು ಹಳೆ ನೆನಪು, ಅಥವಾ ನಮ್ಮನ್ನೇ ನಮ್ಮೊಳಗೆ ನೋಡಿಕೊಳ್ಳೋ ಹಾಗೆ ಮಾಡಿದ ಒಂದು ಕ್ಷಣ. ಹಾಗಾಗಿ ಇವತ್ತು ನಮ್ಮ ಮಾತಿನ ವಿಷಯ ಒಂದು ಸರಳವಾದ ಪ್ರಶ್ನೆಯಿಂದ ಆರಂಭ ಆಗುತ್ತೆ. ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಹ್ಯಾವ್ ಎವರ್ ಫೌಂಡ್ ರ್ಯಾಂಡಮ್ಲಿ ಆನ್ ದ ಸ್ಟ್ರೀಟ್? ನೀವೀಗಲೇ ನಿಮ್ಮ ಉತ್ತರನ ಯೋಚಿಸಿಟ್ಕೊಳ್ಳಿ, ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಬಹುಶಃ ನಿಮ್ಮ ಉತ್ತರನೇ ಬದಲಾಗಬಹುದು. ಯಾಕಂದರೆ ನಾವು ಸಾಮಾನ್ಯವಾಗಿ ನನಗೇನು ಸಿಕ್ತು ಅಂತಲೇ ಯೋಚಿಸ್ತೀವಿ, ಆದರೆ ಇವತ್ತು ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚಿಸೋಣ. ಆಗ್ಬೋದಾ?

ಅಲ್ವಿನ್ರಿ, ಯಾವುದೇ ಸಿಚುವೇಶನ್ ಇರಲಿ, ಎಂಥದ್ದೇ ಸಂದರ್ಭ ಇರಲಿ, ನಗು ನಗುತ್ತಾ ಇದ್ಬಿಟ್ರಂತಕೂ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಟ್ಕೊಳ್ಬಾರ್ದು. ನಾನು ಕಂಡಿದ್ರಲ್ಲಿ ನನ್ನ ಮನಸ್ಸಿನಲ್ಲಿ ಉಳಿದಿದ್ದು ಯಾವುದು ಅಂತ ಯೋಚನೆ ಮಾಡಬೇಕು. ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಹುಡುಕ್ತಾನೆ ಇರ್ತೀವಿ ನೋಡಿ. ಒಂದು ಒಳ್ಳೆ ಕೆಲಸ ಹುಡುಕ್ತೀವಿ, ಒಳ್ಳೆ ಮನೆ ಹುಡುಕ್ತೀವಿ, ಒಳ್ಳೆ ಸ್ನೇಹಿತರನ್ನು ಹುಡುಕ್ತೀವಿ, ಆಮೇಲೆ ಒಳ್ಳೆ ಸಂಗಾತಿನೂ ಹುಡುಕ್ತೀವಿ, ಯಶಸ್ಸು ಸಿಗಬೇಕು ಅಂತ ಹುಡುಕಾಟ ಮಾಡ್ತೀವಿ, ಹಣಕ್ಕಾಗಿ ಹುಡುಕಾಡ್ತಾ ಇರ್ತೀವಿ, ನೆಮ್ಮದಿ ಸಂತೋಷ ಎಲ್ಲವನ್ನು ಹುಡುಕ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ಹುಡುಕಾಡ್ತಾ ಇರ್ತೀವಿ. ನಮ್ಮನ್ನು ನಾವು ಹುಡುಕಾಡ್ತಾ ಇರ್ತೀವಿ ರೀ ಈ ಎಲ್ಲ ಪ್ರಾಸೆಸ್ಸಲ್ಲಿ. ಆದರೆ ಜೀವನದ ಒಂದು ವಿಚಿತ್ರ ಸತ್ಯ ಗೊತ್ತಾ, ನಾವು ಹುಡುಕಿದ ಎಲ್ಲವೂ ನಮಗೆ ಸಿಗುವುದಿಲ್ಲ. ಇದು ಕಟ್ಟಿಟ್ಟ ಬುತ್ತಿ. ನಾವು ಹುಡುಕದೇ ಇದ್ದದ್ದು ಕೆಲವೊಮ್ಮೆ ನಮ್ಮ ಮುಂದೆ ಅಚಾನಕ್ಕಾಗಿ ಬಂದು ನಿಂತುಬಿಟ್ಟಿರುತ್ತೆ. ಅದಕ್ಕೆ ಹೇಳೋದು ಸೆರೆಂಡಿಪಿಟಿ ಅಂತ. ಈ ಪದದ ಬಳಕೆನೇ ಒಂದು ಬಹಳ ಏನು ಹೇಳ್ತೀವಿ ಸುಂದರ ಅಂದರೆ, ಹುಡುಕದೇ ಇದ್ದಿದ್ದನ್ನು ಆಕಸ್ಮಿಕವಾಗಿ ಕಂಡುಕೊಂಡು ಅದರಲ್ಲಿ ಅರ್ಥವನ್ನು ಕಂಡುಕೊಳ್ಳೋದು. ನಮ್ಮ ಜೀವನದಲ್ಲಿ ಇಂಥ ಸೆರೆಂಡಿಪಿಟೀಸ್ ಮೊಮೆಂಟ್ಸ್ ಎಷ್ಟೊಂದಿರುತ್ತೆ ಅಲ್ವಾ. ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ದಾರಿಲಿ ಯಾರೋ ನಿಮ್ಮನ್ನು ನೋಡಿ ಒಂದು ಸಣ್ಣ ನಗು ನಗ್ತಾರೆ. ಅದು ಅಷ್ಟೇ, ಆ ವ್ಯಕ್ತಿಗೆ ನೀವು ಯಾರು ಗೊತ್ತಿರೋದಿಲ್ಲ, ನಿಮಗೂ ಅವ್ರು ಯಾರು ಅಂತ ಗೊತ್ತಿರಲ್ಲ. ಆದರೆ ಆ ಒಂದು ನಗು ನಿಮ್ಮ ದಿನವನ್ನೇ ಬದಲಾಯಿಸ್ಬಿಡ್ಬಹುದು. ಒಂದು ಉಲ್ಲಾಸಮಯ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಾಕ್ಬೋದು. ಇನ್ನೊಂದಿನ ನೀವು ತುಂಬ ಬೇಸರದಲ್ಲಿದ್ದಾಗ ಮನಸ್ಸಲ್ಲಿ ಸಾವಿರಾರು ವಿಚಾರಗಳು ಓಡ್ತಾ ಇರಬಹುದು. ಅಂತಹ ಸಂದರ್ಭದಲ್ಲಿ ಇಮ್ಯಾಜಿನ್, ರಸ್ತೆಯಲ್ಲಿ ಒಂದು ಪುಟ್ಟ ಮಗು ತನ್ನ ತಾಯಿಯ ಕೈ ಹಿಡ್ಕೊಂಡು ತನ್ನದೇ ಆದ ಲೋಕದಲ್ಲಿ ಈ ಅಂತ ಏನೇನೋ ಮಾಡಿಕೊಂಡು ಕಾಲು ಕೈ ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತೀರಾ. ಆ ಮಗುವಿಗೆ ನಿಮ್ಮ ಸಮಸ್ಯೆಗಳು ಏನು ಅಂತ ಖಂಡಿತ ಗೊತ್ತಿರಲ್ಲ. ಆದರೆ ಆ ಕ್ಷಣ ನಿಮಗೆ ಒಂದು ಸಣ್ಣ ರಿಮೈಂಡರ್ ಕೊಡುತ್ತೆ ಜೀವನ, ಜೀವನ ನಿಜವಾಗ್ಲೂ ಇನ್ನೂ ಸುಂದರವಾಗಿದೆ ಅಂತ. ಕೆಲವೊಮ್ಮೆ ನಾವು ದೊಡ್ಡ ದೊಡ್ಡ ಮೋಟಿವೇಶನಲ್ ಸ್ಪೀಚಸ್ ಕೇಳ್ತಾ ಇರ್ತೀವಿ, ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇರ್ತೀವಿ, ಆಹಾ ಓಹೋ ಅಂತ ರೀಲ್ಸ್ಗಳನ್ನ ಹುಡ್ಕೊಂಡು ಅದಂಗೆ ಇದು ಹಿಂಗೆ ಅಂತ ಹುಡುಕಾಡ್ತಾ ಮಾಡ್ತಾ ಇರ್ತೀವಿ, ಪುಸ್ತಕಗಳನ್ನು ತೊಗೊಂಡು ಬಂದು ಇಟ್ಕೊಂಡು ಓದ್ತಾ ಇರ್ತೀವಿ. ಆದರೆ ಆ ಒಂದು ಪುಟ್ಟ ದೃಶ್ಯ ನಮ್ಮೊಳಗೆ ಮಾಡುವಂಥ ಕೆಲಸ ಅವು ಯಾವುವು ಬಹುಶಃ ಮಾಡಲಾರವು ಅಂತ ನಾನಂತೂ ಅಂದ್ಕೊಳ್ತೀನಿ. ಯಾಕಂದರೆ ಕೆಲವು ಪಾಠಗಳನ್ನು ಕಿವಿಯಿಂದ ಕೇಳೋದಕ್ಕಿಂತ ಕಣ್ಣಿಂದ ನೋಡೋದೇ ಹೆಚ್ಚು ಪರಿಣಾಮಕಾರಿ ಅಂತ ನನಗಂತೂ ಅನಿಸುತ್ತೆ. ಈ ಹಾಡು ಕೇಳ್ಕೊಂಡು ಬನ್ನಿ, ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ಹೇಳಿ. ನಮ್ಮ ಮೆಸೇಜಿಂಗ್ ನಂಬರ್ ನಿಮಗೆ ಗೊತ್ತಲ್ಲ ಏನು ಅಂತ, 9480 90 1 0 1 3.

ನಿಜವಾಗ್ಲೂ ಅಲ್ವಾ, ಬದುಕಿನ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಹೋಗಬೇಕು ಅಂದರೆ ನಾವು ಪ್ರತಿಯೊಂದು ಕ್ಷಣವನ್ನು ಅನುಭವಿಸ್ತಾ ಮುಂದೆ ಸಾಗಬೇಕು. ಆಗ ಸಣ್ಣ ಸಣ್ಣ ಖುಷಿಗಳು ದೊಡ್ಡ ದೊಡ್ಡ ಸಂತೋಷಗಳಾಗಿ ಪರಿಣಮಿಸುತ್ತೆ. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮಳೆ ಬರ್ತಿರುವಂಥ ದಿನ ರಸ್ತೆ ಬದಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಛತ್ರಿಯನ್ನು ಇನ್ನೊಬ್ಬ ಅಪರಿಚಿತನಿಗೆ ಕೊಟ್ಟು ತಾನು ಮಳೆಯಲ್ಲಿ ನೆನ್ಕೊಂಡು ಹೋಗೋದನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಆ ದೃಶ್ಯ ಇಮ್ಯಾಜಿನ್ ಮಾಡಿಕೊಂಡ್ರೇ ಮನಸ್ಸಿಗೆ ಏನೋ ಒಂದು ಖುಷಿ ಆಗುತ್ತೆ ಅಲ್ವಾ. ಅರೆ, ಯಾರಿಗೂ ಗೊತ್ತಿಲ್ಲದೆ ಇರೋರು ಹೀಗೆಲ್ಲ ಮಾಡೋದುಂಟ ಅಂತ ಇನ್ನೂ ಮನುಷ್ಯತ್ವ ಬದುಕಿದೆ ಅನಿಸುತ್ತೆ ಅಲ್ವಾ. ಒಬ್ಬ ಯಾರೋ ಒಬ್ಬ ವಯಸ್ಸಾದವರು ರಸ್ತೆ ದಾಟೋದಕ್ಕೆ ಕಷ್ಟಪಡ್ತಾ ಇರ್ತಾರೆ, ಆಗ ಇನ್ಯಾರೋ ಬಂದು ಒಬ್ಬ ಯುವಕ ಆಗಿರ್ಬೋದು, ಒಂದು ಚಿಕ್ಕ ಹುಡುಗ ಆಗಿರ್ಬೋದು, ಹೂ ಎವರ್ ಇಟ್ ಇಸ್, ತನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಕಷ್ಟ ಆಗ್ತಿದೆ, ತಡ ಆಗ್ತಿದೆ ಅನ್ನೋದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಆ ವೃದ್ಧ ವ್ಯಕ್ತಿಯನ್ನು ರಸ್ತೆ ದಾಟಿಸೋದು ನೋಡಿದ್ದೀರಾ? ಅದು ಒಂದು ಸಾಮಾನ್ಯ ಘಟನೆ ಅಂತ ನಮಗೆ ಅನ್ನಿಸ್ಬೋದು, ಆದರೆ ಮನಸ್ಸಿನಲ್ಲಿ ಉಳಿಯುವಂತಹ ಘಟನೆ ಅಲ್ವಾ. ತುಂಬ ಖುಷಿ ಕೊಡುತ್ತೆ ಇಂಥದ್ದನ್ನೆಲ್ಲ. ಯಾಕೆ ಅಂದರೆ ನಮ್ಮ ಮೆದುಳು ಕೇವಲ ಮಾಹಿತಿಯನ್ನು ಸಂಗ್ರಹಿಸೋದಿಲ್ಲ, ಅದು ಇಮೋಷನಲ್ ಎಕ್ಸ್ಪೀರಿಯನ್ಸ್ನ ಕೂಡ ಸಂಗ್ರಹಿಸ್ತಾ ಹೋಗುತ್ತೆ. ನಾವು ಭಾವನೆಯೊಂದಿಗೆ ಅನುಭವಿಸಿದ ಕ್ಷಣಗಳನ್ನು ಅದು ಹೆಚ್ಚು ಆಳವಾಗಿ ನೆನಪಿನಲ್ಲಿ ಉಳಿಯೋ ಹಾಗೆ ಮಾಡುತ್ತೆ ನಮ್ಮ ಮನಸ್ಸು. ಅದಕ್ಕೆ 10 ವರ್ಷಗಳ ಹಿಂದೆ ಯಾರೋ ನಮ್ಗೆ ಏನೋ ಒಂದು ಹೇಳಿದ ಮಾತು ಇವತ್ತಿಗೂ ನೆನಪಿರುತ್ತೆ, ಆದರೆ ನಿನ್ನೆ ಬೆಳಗ್ಗೆನೋ ಇವತ್ತು ಬೆಳಗ್ಗೆನೋ ಯಾರ ಜೊತೆನೋ ಏನೋ ಮಾತಾಡಿದ್ವಿ ಅನ್ನೋದನ್ನು ಅರೆ ಹೌದಲ್ವಾ ಏನೋ ಮಾತಾಡಿದೆ ಅಂತ ಜ್ಞಾಪಿಸ್ಕೋಬೇಕಾಗತ್ತೆ. ಒಂದು ಅಪರಿಚಿತನ ಕೈಂಡ್ನೆಸ್ ಕೂಡ ಕೆಲವೊಮ್ಮೆ ನಮ್ಮೊಳಗೆ ಬಹಳ ದಿನ ಉಳಿದೋಗ್ಬಿಡುತ್ತೆ. ಇಂತಹ ಸಣ್ಣ ಸಣ್ಣ ಖುಷಿಗಳೇ ನಮ್ಮನ್ನು ಬದುಕೋದಕ್ಕೆ ಪ್ರೋತ್ಸಾಹ ಕೊಡೋವಂಥದ್ದು ಅಂತ ನನಗಂತೂ ಅನಿಸುತ್ತೆ. ಹಾಗಾದರೆ ನಿಮ್ಮ ಸಂದೇಶಗಳತ್ತ ಕಣ್ಣು ಹರಿಸೋದಾದರೆ ನವಿಲುಗುರಿ ಕಾರ್ಯಕ್ರಮಕ್ಕೆ ಅರಗಿಣಿಯಂತೆ ಮಾತನಾಡುವ ಆಶಾ ಅವರಿಗೆ ಸ್ವಾಗತ ಅಂತ ಹೇಳ್ತಿದ್ದೀರಾ ನವೋದಯ ನಾಗರಾಜವರೇ? ಅರಗಿಣಿ ಚಿಂಕ್ ಚಿಂಕ್ ಚಿಪ್ ಚಿಂಕ್ ಚಿಂಕ್ ಚಿಂ ಅಂತ ಇರುತ್ತೆ, ನಾನು ಹಾಗೆ ಮಾತಾಡೋದು ಶುರು ಮಾಡಿಬಿಟ್ರೆ ನಿಮ್ಗೆ ಏನು ಅರ್ಥ ಆಗತ್ತೆ? ಹಾಗೆ ಅವರು ಮುಂದುವರಿತಾ ಹೇಳ್ತಾರೆ, 40 ವರ್ಷಗಳ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯ ಅಲ್ಲಿ ನೆಲದ ಕಡೆ ನೋಡ್ತಾ ನಡ್ಕೊಂಡು ಹೋಗುವಾಗ 100 ರೂಪಾಯಿಗಳ 4 ಗರಿ ನೋಟುಗಳು ಕಣ್ಣಿಗೆ ಬಿದ್ದವು. ಅಂದಿನ ನನ್ನ ಕಷ್ಟಕ್ಕೆ ಅದು ತುಂಬಾ ಸಹಾಯ ಆಯಿತು. ಕಳೆದುಕೊಂಡ ಆ ಮಹನೀಯರಿಗೆ ನಾನು ಯಾವತ್ತೂ ಮರೆಯೋದಿಲ್ಲ, ಅವರಿಗೆ ಸಾಷ್ಟಾಂಗ ಪ್ರಣಾಮಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಮಗೇನೋ ಒಂದು ಒಳ್ಳೆಯದಾಗಿದೆ ಅಂದರೆ ಆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ನಾವು ಇಟ್ಕೊಂಡಷ್ಟು ನಮ್ಮ ಬದುಕು ಸುಂದರವಾಗುತ್ತೆ, ಸಂತೋಷವಾಗಿ ನಾವು ನಮ್ಮ ಜೀವನವನ್ನು ಕಳೀಬೋದು ಅಂತ ಹೇಳ್ತಾ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಳಿಸಿ 9480901013.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ಗಳಲ್ಲಿ ಕನ್ನಡ ಕಾಮನಬಿಲ್ಲಿನಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನ, ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗ್ತಿರೋದು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಸಮಯ ಸರಿಯಾಗಿ 12:31 ಅಂತ ಹೇಳೋ ಅಷ್ಟು 32 ಆಗೋಯ್ತು. ಏನಿವೆ, ನಾವು ಮಾತಾಡ್ತಾ ಇದ್ದೀವಿ ಜೀವನದಲ್ಲಿ ಸಣ್ಣ ಸಣ್ಣ ಖುಷಿಗಳನ್ನು ಮರ್ತುಬಿಟ್ಟು ಯಾವುದೋ ದೊಡ್ಡ ಪ್ಯಾಕೇಜ್ ಸಿಗುತ್ತೆ ನಮಗೆ ಅಂತ ಕಾಯ್ತಾ ಎಲ್ಲವನ್ನು ಕಳ್ಕೊಳ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ನೀವು ರ್ಯಾಂಡಮ್ ಆಗಿ ಅಂದರೆ ಅಚಾನಕ್ಕಾಗಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಸಮಯದಲ್ಲಿ ಕಂಡುಕೊಂಡಂತಹ ಅತ್ಯಂತ ಸುಂದರವಾದ ವ್ಯಕ್ತಿ ಯಾರು? ಗಮನಿಸಿ, ನಾನು ನಿಮಗೆ ಪರಿಚಯವಾದ ಅತ್ಯಂತ ಒಳ್ಳೆಯ ವ್ಯಕ್ತಿ ಯಾರು ಅಂತ ಕೇಳ್ತಾ ಇಲ್ಲ. ರ್ಯಾಂಡಮ್ಲಿ ಮೆಟ್, ಪ್ರಾಬಬ್ಲಿ ಎಲ್ಲೋ ಒಂದು ಟೂರ್ ಹೋಗ್ತಾ ಇರ್ತೀರಾ, ರೈಲ್ವೆ ಸ್ಟೇಷನಲ್ಲಿ ಸಿಕ್ಕೋ ಇರ್ಬೋದು, ಅಥವಾ ಯಾವುದೋ ಒಂದು ಹಾಸ್ಪಿಟಲ್ ಕಾರಿಡಾರಲ್ಲಿ ಸಿಕ್ಕಿರೋವಂಥದ್ದಿರ್ಬೋದು, ಒಂದು ಕ್ಲಾಸ್ ರೂಮಲ್ಲಿ ಸಿಕ್ಕಿರೋರು, ಎಲ್ಲಾದರೂ ಸರಿ, ಅಥವಾ ನಿಮ್ಮ ವರ್ಕ್ ಸ್ಪೇಸಲ್ಲಿ ನಿಮ್ಮ ಕಲೀಗ್ ಅಲ್ಲದೇ ಇರೋರು ಆಗಿರಬಹುದು, ಇಂಥವರು ಯಾರಾದರೂ ಒಂದು ಕಾಫಿ ಶಾಪಲ್ಲಿ ಇರ್ಬೋದು, ಅಥವಾ ಒಂದು ಜಗಳ ನಡೀತಾ ಇರುತ್ತೆ, ಆ ಜಗಳದ ಮಧ್ಯದಲ್ಲಿ ಒಂದು ಸುಂದರ ವ್ಯಕ್ತಿತ್ವ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದ್ದೀರಾ, ಒಂದು ಮದುವೆಯಲ್ಲಿ, ಒಂದು ಕಾರ್ಯಕ್ರಮದಲ್ಲಿ, ರಸ್ತೆಯಲ್ಲಿ, ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸದೇ ಇರಬಹುದು, ಆದರೆ ಅವರು ಹೇಳಿದ ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡು ನಿಮ್ಮ ಜೀವನದುದ್ದಕ್ಕೂ ಅದು ನಿಮಗೆ ಪಾಸಿಟಿವ್ ಆಗಿ ಕಾಡ್ತಾ ಇರಬಹುದು, ಅಂಥವ್ರು ಯಾರಿದ್ರೆ ನನಗೆ ತಿಳಿಸಿ. ಮೆಸೇಜ್ ಮಾಡಿ 9480901

ನಿಮ್ಗೆಲ್ಲ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದ್ರೆ ಏನ್ ಅನ್ಸುತ್ತೆ ಹೇಳಿ, ಕೇಳಿಸ್ಕೊಳ್ಳಿ ನೋಡಿ. ಏನೋ ಒಂದು ಮದುವೆ ಸಂಭ್ರಮ, ಏನೋ ಒಂದು ಖುಷಿ, ಏನೋ ಒಂದು ಬರ್ತ್ಡೇ ಪಾರ್ಟಿಲಿ ಇದೀವಿ ಅಂತ, ಏನೋ ಒಂದು ಏನ್ ಹೇಳೋದು, ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತಿರುವಂತಹ ಒಂದು ಸಂತೋಷದ ಸಮಾರಂಭದಲ್ಲಿ ಇದ್ದೀವಿ ಅಂತ ಅನ್ಸಲ್ವಾ? ಇನ್ನೊಂದ್ಸತಿ ಕೇಳಿ ಅಲ್ವಾ? ಹಾಗೆ ರೀ ಲೈಫು ಇಷ್ಟೇನೆ, ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸಿ ಕಳೆದು ಬಿಡಬೇಕು, ಮುಂದಿನದನ್ನು ಹುಡುಕೋದನ್ನು ನಿಲ್ಲಿಸ್ಬಿಡ್ಬೇಕು. ಎನಿವೆ, ಜೀವನದ ಜಂಜಾಟದಲ್ಲಿ ಸಾಕ್ತಿರುವಾಗ ಮೋಕ್ಷ ಮಾರ್ಗ ಸಿಗೋದಿದೆಯಲ್ಲ, ಅದಕ್ಕಿಂತ ಹೆಚ್ಚಿನದು ಏನೂ ಇಲ್ಲ, ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ ಭರತ್ ಪಾಟೀಲ್ ಅವರು ಯಾದಗಿರಿ ಜಿಲ್ಲೆಯಿಂದ ಮೆಸೇಜ್ ಮಾಡಿ. ಹೌದು, ಮೋಕ್ಷ ಅಂದರೆ ಏನು? ನಾವು ದೇವರನ್ನ ಪಕ್ಕಕ್ಕೆ ಇಡಬೇಡ, ಅಧ್ಯಾತ್ಮವನ್ನು ಪಕ್ಕಕ್ಕೆ ಇಡೋಣ, ಯಾರೋ ಗುರುಗಳು ದೊಡ್ಡವರು ಹೇಳಿರೋದು ಎಲ್ಲವನ್ನು ಪಕ್ಕಕ್ಕೆ ಇಟ್ಬಿಡೋಣ. ಮೋಕ್ಷ ಅಂದರೆ ಇಟ್ ಇಸ್ ಜಸ್ಟ್ ರಿಲೀಸಿಂಗ್ ಅಲ್ವಾ? ಎಲ್ಲಿಂದನೋ ಒಂದನ್ನು ಏನೋ ಒಂದನ್ನು ರಿಲೀಸ್ ಮಾಡುವಂಥದ್ದು ಮೋಕ್ಷ. ಹಾಗೇ ರೀ ಸಣ್ಣ ಸಣ್ಣ ಕ್ಷಣಗಳನ್ನು ಅನುಭವಿಸೋದು, ಆ ಒಂದು ಅನುಭವ ಇದೆಯಲ್ಲ, ಇಟ್ ಕೆನಾಟ್ ಬಿ ಜಸ್ಟ್ ಎಕ್ಸ್ಪ್ಲೇನ್ಡ್ ಥ್ರೂ ವರ್ಡ್ಸ್. ಅದೇ ಮೋಕ್ಷ. ಮೋಕ್ಷ ಅಂದರೆ ಇನ್ನೇ ನಾವೆಲ್ಲೋ ಹೋಗಿ ಸ್ವರ್ಗದಲ್ಲಿ ಅನಂತ ಶಯನ ಆಗಿರುವಂತಹ ವಿಷ್ಣುವಿನ ಪಾದದಡಿಯಲ್ಲಿ ನಾವೆಲ್ಲರೂ ಹೋಗಿ ಕೂತ್ಕೊಂಡ್ಬಿಡ್ತೀವಿ, ದಟ್ ಇಸ್ ನಾಟ್ ಮೋಕ್ಷ. ನಮ್ಮ ಈ ಕ್ಷಣದಿಂದ ಒಂದು ಉದ್ಧಾರವಾಗುವಂಥ ಕ್ಷಣಕ್ಕೆ ಪಾಸ್ ಆನ್ ಆಗ್ತೀವಲ್ಲ, ದಟ್ ಇಸ್ ಕಾಲ್ಡ್ ಮೋಕ್ಷ ಅಕಾರ್ಡಿಂಗ್ ಟು ಮೀ. ಹಲೋ ಆಶಾ ಮೇಡಮ್, ಹವ್ ಆರ್ ಯು? ಆಫ್ಟರ್ ಲಾಂಗ್ ಟೈಮ್ ಐ ಹ್ಯಾಮ್ ಈ ಹಿಯರಿಂಗ್ ಯುವರ್ ವಾಯ್ಸ್. ನಮಗೆ ದುಡ್ಡು ಸುಮಾರು ಟೈಮ್ ಸಿಗುತ್ತೆ, ಬಟ್ ಹೇಳ್ತಾರಲ್ವಾ ಏನಿದು, ತಿಳಿದವರು ಸಿಕ್ಕ ದುಡ್ಡು ದೇವರ ಹುಂಡಿಗೆ ಹಾಕಬೇಕು ಅಂತ, ಹಾಗೆ ನಾವು ಹಾಕ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೌದ್ರಿ, ಸಿಕ್ಕಿದ ದುಡ್ಡೆಲ್ಲ ದೇವ್ರ ಹುಂಡಿಗೆ ಹಾಕಬೇಕು. ನಾವು ಯಾಕೆ ಇಟ್ಕೊಂಡು ಅವ್ರು ಯಾವ ಥರ ಸಂಪಾದನೆ ಮಾಡಿರ್ತಾರೋ ಏನೋ, ಆ ಕರ್ಮಗಳನ್ನು ನಾವು ಯಾಕೆ ಅನುಭವಿಸ್ಬೇಕು ಅಲ್ವಾ? ಇವರು ಯಾರು? ನಾಗೇಂದ್ರ ತಾವರೇಕರೆ, ಕುಣಗಲ್ ತಾಲೂಕಿಂದ. ಆಶಾ ಮೇಡಮ್, ಇಂದಿನ ನವಿಲುಗರಿ ಅದ್ಭುತ ಸುಮಧುರ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಮನಮೋಹಕವಾಗಿದೆ ಇಂದಿನ ನವಿಲುಗರಿ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟು, ನಮಸ್ಕಾರ ಇವತ್ತಿನ ವಿಷಯ ನಿಜಕ್ಕೂ ಮನ ಮುಟ್ಟಿತು. ಪ್ರತಿ ಸಣ್ಣ ಸಣ್ಣ ವಿಚಾರ ನಮ್ಮನ್ನು ಅದೆಷ್ಟು ಪ್ರಭಾವಗೊಳಿಸುತ್ತೆ ಅಂದರೆ, ಪುಟ್ಟ ಪುಟ್ಟ ಮಕ್ಕಳು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರೋದನ್ನು ನೋಡಿ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹ ಅದನ್ನು ಖರೀದಿ ಮಾಡ್ತೀನಿ, ಯಾವುದೇ ಚೌಕಾಸಿ ಮಾಡದೆ ಅಂತ ಹೇಳಿ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್, ಮತ್ತೊಮ್ಮೆ ನಮಸ್ಕಾರ. ವಾಟ್ ಇಸ್ ದಿಸ್? ಅರೆ ಅರೆ ಅರೆ ಅರೆ, ಕಾರ್ಯಕ್ರಮ ಸೂಪರ್, ನಿರೂಪಣೆ ಡೂಪರ್, ಸೊಗಸಾದ ಹಾಡುಗಳು, ಧನ್ಯವಾದಗಳು ಅಂತ ಹೇಳಿ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಆಮೇಲೆ 1992 ಏಪ್ರಿಲ್ 24, ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಆಗ್ತಾ ಇದ್ದಾರೆ. ನವೋದಯ ನಾಗರಾಜ್ ಅವರು ನಾನು ಕೆಲಸ ಮಾಡ್ತಿದ್ದ ಕಟ್ಟಡದ ಬಿಲ್ಡಿಂಗ್ ಗೃಹ ಪ್ರವೇಶಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರ ಜೊತೆಗೆ ಬಂದಾಗ ಬಾಗಿಲ ಬಳಿ ನಿಂತು ಸ್ವಾಗತಿಸಿದ್ದು ನಾನು ಮರೆಯಲಾಗದ ಘಟನೆ ಅಂತ ಅಲ್ವಾ? ಆ ಥರದ ಒಂದೊಂದು ಖುಷಿಗಳು ನಮ್ಮ ಜೀವಮಾನ ಇಡೀ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಬದುಕು ಮಗ ಹೋಗು, ಖುಷ್ ಖುಷಿಯಾಗಿದ್ದುಬಿಡು ಅಂತ ಹರಿಸ್ತಾ ಇರುತ್ತೆ ಅಲ್ವಾ? ಬನ್ನಿ ಈ ಹಾಡು ಕೇಳಿ, ಎಂಜಾಯ್ ಸಿ.

ಬೇಡ ಬೇಡ, ನಿಧಾನಿಸ್ಬೇಡಿ. ಬಂದ ಸಂತೋಷದ ಕ್ಷಣಗಳನ್ನ ಬಾಚಿ ತಪ್ಪಿಕೊಂಡು ಮುದ್ದಾಡಿ ಸಂತೋಷವಾಗಿರಿ. ಯಾವುದಕ್ಕೂ ನಿಧಾನ ಅನ್ನೋದು ಬೇಡಲೇ ಬೇಡ. ನನ್ಗನ್ಸುತ್ತೆ ನಮ್ಮ ಜೀವನದಲ್ಲಿ ಎಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಪರ್ಮನೆಂಟ್ ಆಗಿ ಇರಲೇಬೇಕು ಅಂತ ಏನಿಲ್ಲ ರೀ. ಕೆಲವರು ಒಂದು ಚಾಪ್ಟರ್ ಅಂತ ಹೇಳ್ಬೋದು ಅಷ್ಟು ಮಾತ್ರ ಇರ್ತಾರೆ, ಇನ್ನು ಕೆಲವರು ಪ್ಯಾರಾಗ್ರಾಫ್ಸ್, ಕೆಲವರು ಸೆಂಟೆನ್ಸ್, ಕೆಲವರು ಕೇವಲ ಒಂದು ವರ್ಡ್. ಆದರೆ ಆ ಒಂದು ವರ್ಡ್ ಕೂಡ ನಮ್ಮ ಕಥೆಯ ಅರ್ಥವನ್ನು, ನಮ್ಮ ಜೀವನದ ಕಥೆಯ ಅರ್ಥವನ್ನು ಬದಲಾಯಿಸ್ಬೋದು. ಎಷ್ಟು ಸುಂದರವಾದ ವಿಚಾರ ಅಲ್ವಾ ಇದು? ನಾವು ಜೀವನದಲ್ಲಿ ಎಲ್ಲವನ್ನ ಹಿಡಿದಿಟ್ಕೊಂಡು ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ನಾವು ಸಾಯೋ ತನಕ ನಮ್ಮ ಜೊತೆಲೇ ಇಟ್ಕೊಳ್ತೀವಿ ಅನ್ನೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಕೆಲವರು ಉಳಿತಾರೆ, ಕೆಲವರು ಬರ್ತಾರೆ ಹೋಗ್ತಾರೆ, ಆದರೆ ಅವರು ಬಿಟ್ಟು ಹೋದ ಭಾವನೆಗಳು ನಮ್ಮೊಳಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಫೈಂಡಿಂಗ್ ಅಂದರೆ ಯಾವಾಗಲೂ ಸಮಥಿಂಗ್ ದಾಟ್ ಯು ಕ್ಯಾನ್ ಪೊಸೆಸ್ ಅಲ್ಲ. ಸಮಟೈಮ್ಸ್ ಯು ಫೈಂಡ್ ಸಮಥಿಂಗ್ ದಟ್ ಯು ಕ್ಯಾನಾಟ್ ಓನ್. ಯು ಫೈಂಡ್ ಅ ಮೊಮೆಂಟ್, ಯು ಫೈಂಡ್ ಅ ಫೀಲಿಂಗ್, ಯು ಫೈಂಡ್ ಅ ಲೆಸನ್, ಯು ಫೈಂಡ್ ಯುವರ್ ಸೆಲ್ಫ್ ಅಷ್ಟೇ. ಈಗ ಮತ್ತೊಂದು ದೃಶ್ಯವನ್ನು ಕಲ್ಪಿಸ್ಕೊಳ್ಳಿ. ಬೆಳಗಿನ ಜಾವ ನೀವು ರಸ್ತೆಯಲ್ಲಿ ವಾಕ್ ಮಾಡ್ತಾ ಇದ್ದೀರಾ, ಇಡೀ ಊರು ಇನ್ನೂ ಸಂಪೂರ್ಣವಾಗಿ ಎದ್ದಿಲ್ಲ, ಒಂಥರ ಮಸುಕು ಮಸುಕು ಬೆಳಕು ಬಂದಿದೆ. ರಸ್ತೆ ಬದಿಯಲ್ಲಿ ಬಹುಮಾರು ಅಜ್ಜಿ ಕೂತಿದ್ದಾರೆ, ಅವ್ರ ಮುಂದೆ ಒಂದಷ್ಟು ಮಲ್ಲಿಗೆ ಹೂವಿನ ಮಾಲೆ ಮಾಲೆ ಮಾಲೆ ಚಿಕ್ಕ ಚಿಕ್ಕ ಮಾಲೆಗಳಿರುತ್ತೆ, ಕಟ್ಟಿ ಕಟ್ಟಿ ಇಡ್ತಾ ಇದ್ದಾರೆ. ನೀವು ಅವರಿಂದ ಹೂ ಖರೀದಿಸೋದಿಲ್ಲ, ಆದರೆ ಅಲ್ಲಿಂದ ಪಾಸ್ ಆಗ್ತಿರಲ್ಲ, ಅದರ ಪರಿಮಳ ನಿಮ್ಮ ದಾರಿಯನ್ನು, ನಿಮ್ಮ ದಾರಿಯಲ್ಲಿ ನಿಮ್ಮನ್ನೇ ಹಿಂಬಾಲಿಸುತ್ತೆ. ಹೇಗಿರುತ್ತೀರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮುಂದೆ ಹೋಗ್ತಾನೇ ಇರ್ತೀರ, ಒಂದು 10 ನಿಮಿಷ ಆದರೂ ಕೂಡ ಅದರ ಘಮ ನಿಮ್ಮ ಜೊತೆಗೇ ಇರುತ್ತೆ ಅಲ್ವಾ. ಜೀವನದಲ್ಲೂ ಅಷ್ಟೇ, ಕೆಲವು ಜನ ಹಾಗೇನೆ, ಅವರು ನಮ್ಮ ಜೊತೆಯಲ್ಲಿ ಹೆಚ್ಚು ಹೊತ್ತು ಇರದೇ ಇರಬಹುದು, ಆದರೆ ಅವರ ಪ್ರೆಸೆನ್ಸ್ ಏನಿತ್ತು ಅಲ್ಲಿನ ಪರಿಮಳ ಬಹಳ ಕಾಲ ಉಳಿಯುತ್ತೆ. ಕೆಲವರು ಹೂವಿನ ಹಾಗಿರ್ತಾರೆ, ಕೆಲವರು ನೆರಳಿನಂತೆ ಇರ್ತಾರೆ, ಮತ್ತು ಕೆಲವರು ಕನ್ನಡಿಯಾಗಿ ಮುಂದೆ ನಿಂತಿರ್ತಾರೆ. ಏನೆಲ್ಲ ಉಪಮೇಯ ಉಪಮಾನಗಳನ್ನು ಕೊಡಬಹುದು, ಹೋಲಿಕೆಯನ್ನು ಮಾಡಬಹುದು ಎಲ್ಲ ಹೇಳ್ತಾ ಇದ್ದೀನಿ, ಆದರೆ ನೀವು ಅದನ್ನು ಕಲ್ಪಿಸ್ಕೊಳ್ಳಿ. ಕನ್ನಡಿಯಾಗಿ ಯಾರಿರ್ತಾರೆ, ಹೂವಿನ ಹಾಗೆ ಯಾರಿರ್ತಾರೆ, ನೆರಳಿನ ಹಾಗೆ ಯಾರು ಬರ್ತಾರೆ ಅಂತ. ಇನ್ನು ಕೆಲವರು ದಾರಿಯಲ್ಲಿರೋ ಸೈನ್ ಬೋರ್ಡ್ಗಳಂತೆ ಇರ್ತಾರೆ, ನಮ್ಮ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ ರೀ. ಈಗ ನಾವು ಒಂದು ಮುಖ್ಯವಾದ ವಿಷಯಕ್ಕೆ ಬರೋಣ. ವೈ ಡು ರ್ಯಾಂಡಮ್ ಥಿಂಗ್ಸ್ ಅಫೆಕ್ಟ್ ಅಸ್ ಸೋ ಮಚ್? ಮನೋವಿಜ್ಞಾನದ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಮ ಮೆದುಳು ಪ್ಯಾಟರ್ನ್ಸ್ಗೆ ಒಗ್ಕೊಂಡಿರುತ್ತಂತೆ. ಪ್ರತಿದಿನ ಒಂದು ರೀತಿಯ ಒಂದು ಏನು ಹೇಳ್ತೀವಿ, ಹವ್ಯಾಸ ಅಥವಾ ರುಟೀನ್ ಅಂತ ಹೇಳ್ತೀವಲ್ವಾ, ಆ ಥರ ಅದೇ ರಸ್ತೆ, ಅದೇ ಟ್ರಾಫಿಕ್, ಅದೇ ಕೆಲಸ, ಅದೇ ಜನ, ಅದೇ ಸಮಯ, ಅದೇ ಫೋನು, ನೋಟಿಫಿಕೇಷನ್ಸು, ಅಬಾಬಾಬಾ, ರೆಸ್ಪಾನ್ಸಿಬಿಲಿಟೀಸ್, ರೆಪ್ರೆಸೆಂಟೇಷನ್ಸ್, ರೆಪಿಟೇಟಿವ್ ಪ್ಯಾಟರ್ನ್ಗಳ ಮಧ್ಯೆ ಏನಾದರೂ ಒಂದು ಅಚಾನಕ್ಕಾಗಿ ತತ್ಕ್ಷಣ ಆಗಿ ನಡೆದುಬಿಟ್ರೆ ನಮ್ಮ ಗಮನ ಎಲ್ಲ ತಕ್ಷಣ ಅದ್ರ ಕಡೆ ಹೋಗುತ್ತೆ. ಇದನ್ನೇ ನಾವೆಲ್ಟಿ ಎಫೆಕ್ಟ್ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಹೊಸದು ವಿಭಿನ್ನವಾದದ್ದು ನಮ್ಮ ಮೆದುಳಿನ ಗಮನವನ್ನು ಸೆಳೆಯುತ್ತಂತೆ. ಆದರೆ ಆ ಅನ್ಎಕ್ಸ್ಪೆಕ್ಟೆಡ್ ಮೊಮೆಂಟ್ ಪಾಸಿಟಿವ್ ಇಮೋಷನ್ ಜೊತೆ ಸೇರಿಕೊಂಡ್ರೆ ಅದರ ಇಂಪ್ಯಾಕ್ಟ್ ಅಂದರೆ ಅದರ ಪ್ರಭಾವ ಇನ್ನೂ ಹೆಚ್ಚಾಗಿ ಇರುತ್ತೆ ಅಂತ ನಮ್ಮ ಮನೋವಿಜ್ಞಾನಿಗಳು ಹೇಳ್ತಾರೆ. ಸದ್ಯಕ್ಕೆ ಮನಕ್ಕೆ ಸಂತೋಷ ಕೊಡುವಂತಹ ಮತ್ತೊಂದು ಹಾಡು FM ರೈನ್ಬೋದಲ್ಲಿ 12:48:07 ಈ ಹೊತ್ತಿಲ್ಲಿ ಎಂಜಾಯ್ ಸಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗ್ತಾ ಇರೋದು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ.

ಹೌದಲ್ವ? ಯಾರಾದರೂ ನಮ್ಮ ಹುಟ್ಟು ಹಬ್ಬದ ರಾತ್ರಿ 12 ಗಂಟೆಗೆ ಕರೆಕ್ಟಾಗಿ ಸರ್ಪ್ರೈಸ್ ಕಾಲ್ ಮಾಡಿದ್ರೆ, ಅಥವಾ ಒಂದು ದೊಡ್ಡ ಕೇಕ್ ಇಟ್ಕೊಂಡು, ಅಥವಾ ಪುಟಾಣಿದು ಒಂದು ಹನಿ ಕೇಕ್ ತೊಗೊಂಡು ಬರಲಿ, ಮನೆಗೆ ಬಂದು ಬೆಲ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಕಿರ್ಚ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ವ? ಒಂದು ಸರ್ಪ್ರೈಸ್ ಗಿಫ್ಟು, ಸರ್ಪ್ರೈಸ್ ಬರ್ಡೇ ಪಾರ್ಟಿ, ಇಂಥವನ್ನೆಲ್ಲ ಮನಸ್ಸು ತುಂಬ ವರ್ಷಗಳು, ತುಂಬ ದಿನಗಳು, ತುಂಬ ಕ್ಷಣಗಳು ನೆನಪಿನಲ್ಲಿ ಇಟ್ಕೊಳ್ಳುತ್ತಂತೆ. ಅದಕ್ಕೆ ಅನಿರೀಕ್ಷಿತವಾಗಿ ಸಿಕ್ಕ ಕಾಂಪ್ಲಿಮೆಂಟ್ ನೆನಪಿನಲ್ಲಿ ಉಳಿಯತ್ತೆ. ಮತ್ತು ಬಹಳ ವರ್ಷಗಳ ನಂತರ ರ್ಯಾಂಡಮ್ ಆಗಿ ಸಿಕ್ಕ ಸ್ನೇಹಿತನ ನೋಡಿದ ತಕ್ಷಣ, ಆಹಾ, ಅದು ಎಂಥ ಖುಷಿ ರೀ, ನೀವು ಯು ಜಸ್ಟ್ ಕೆನಾಟ್ ಎಕ್ಸ್ಪ್ಲೇನ್ ಥ್ರೂ ಯೋರ್ ವರ್ಡ್ಸ್. ಅದಕ್ಕೆ ಬಹಳ ವರ್ಷಗಳ ನಂತರ ಏನು ಇಂಥ ಒಂದು ಸುಂದರ ಕ್ಷಣಗಳು ವಾಪಸ್ ಮರಳು ಕಳಿಸ್ಬಿಟ್ರೆ ತುಂಬ ಖುಷಿಯಾಗುತ್ತೆ. ನಾವು ಪ್ಲ್ಯಾನ್ ಮಾಡದೇ ಇದ್ದಂತಹ ಕ್ಷಣಗಳು ಕೆಲವೊಮ್ಮೆ ನಮ್ಮನ್ನು ಅತ್ಯಂತ ಪ್ರೀಷಿಯಸ್ ಮೆಮೊರೀಸ್ ಆಗಿರುತ್ತೆ. ನಾವು ಏನೋ ಒಂದು ರಜಾ ಪ್ಲ್ಯಾನ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಫೋಟೋಶೂಟ್ ಪ್ಲ್ಯಾನ್ ಆಗಿರುತ್ತೆ, ಬರ್ತ್ಡೇ ಪ್ಲ್ಯಾನ್ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಬೆಸ್ಟ್ ಫೋಟೋಗ್ರಾಫ್ ಯಾವುದು ಗೊತ್ತಾ? ನಾವು ಕ್ಯಾಮ್ರಾ ಆನ್ ಮಾಡದೇ ಇದ್ದಾಗ ಕಂಡಂಥ ದೃಶ್ಯ, ಕ್ಯಾಂಡಿಡ್ ಶಾಟ್ಸ್ ಅಂತೀವಲ್ಲ, ಅಂಥವೇ ಆ್ಯಕ್ಚುಲಿ ತುಂಬ ಖುಷಿ ಕೊಡುವಂಥದ್ದು. ಎಲ್ಲ ಡ್ರೆಸ್ ಮಾಡ್ಕೊಂಡು ಅಂತ ನೀಟಾಗಿ ಪೋಸ್ ಕೊಟ್ಕೊಂಡು ಆಮೇಲೆ ಫೋಟೋ ನೋಡಿದೆ, ಕೆಡ್ದಾಗಿದೆ ಅಂತ ಅನಿಸೋ ಕ್ಷಣಗಳು ತುಂಬ ಬರುತ್ತೆ. ಹಾಗಾಗಿ ಜಸ್ಟ್ ಎಂಜಾಯ್. ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಕಾನ್ಸರ್ಟ್ಗೆ ಹೋಗಿರ್ತೀರಾ, ಅಲ್ಲಿ ವೀಡಿಯೋ ಮಾಡ್ಕೋತಾ ಕೂತ್ಕೊಳ್ಬೇಡಿ. ಖಂಡಿತವಾಗ್ಲೂ ಆ ಕ್ಷಣವನ್ನು ಆಗಲೇ ಎಂಜಾಯ್ ಮಾಡಿಬಿಡಬೇಕು, ಅದರ್ವೈಸ್ ಯು ವಿಲ್ ಮಿಸ್ ಅ ಲಾಟ್. ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಸಾಂಗ್ಸ್. ಸಂಗೀತ ಅಂದರೆ ಮ್ಯೂಸಿಕ್ ಹ್ಯಾಸ್ ಅ ಲಾಟ್ ಆಫ್ ಪವರ್ ಟು ಏನು ಫರ್ಗೆಟ್ ಎವ್ರಿಥಿಂಗ್ ಲೈಕ್ ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಪೇನ್ ಫ್ರಮ್ ಅಂತ ಹೇಳ್ತಾ ಇದ್ದಾರೆ ಸುಮಿತ್ರಾ ಅವರು ಸಂಡೂರಿಂದ ಮೆಸೇಜ್ ಮಾಡಿ. ನವಿಲುಗರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಅವರು. ಆಮೇಲೆ ನಾನು ವೈಯಕ್ತಿಕ ಏನೇನೋ ಬರ್ತಿದ್ದೀರಾ, ನಂಗೆ ಗೊತ್ತಾಗ್ತಾ ಇಲ್ಲ. ಯಾರು ಎ ಹರಿಹರನ್ ವಿಜ್ಞಾನ ನಗರದಿಂದ ಯಾವಾಗಲೂ ಹೂವು ಮಾರಾಟ ಮಾಡುವರು ಅವರು. ಗಣಪತಿ ಹಬ್ಬದ ದಿನ ಅನಿಸುತ್ತೆ ಮೋಸ್ಟ್ಲಿ, ಒಂದು ಹಾರ ಹಾಕಿಬಿಟ್ಟು ಆಮೇಲೆ ಮನೆಯ. ರಿಯಲಿ ಕನ್ಫ್ಯೂಸ್ಡ್ ನಿಮ್ಮ ಸಂದೇಶ, ಬಹುಶಃ ಹಬ್ಬದ ದಿವಸ ಏನೋ ಒಂದು ಹಾರ ಕೊಟ್ಟಿದ್ದಾರೆ, ಖುಷಿಯಾಯಿತು ನಿಮಗೆ ಅಂತ ಅಂದ್ಕೊಳ್ತೀನಿ. ಎಲ್ರಿ ಜಯ ಪುಟ್ಟಸ್ವಾಮಿಯವರೇ ಒಂದು ದೊಡ್ಡ ಪುಸ್ತಕವನ್ನೇ ಬರೆದ್ಬಿಟ್ಟಿದ್ದೀರಾ, ಇವತ್ತು ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂತೆ, ಹಾಗಾಗಿ ಇವರು ಇಷ್ಟು ದೊಡ್ಡ ಮೆಸೇಜ್ ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಎನಿವೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ಯಾರು, ಸುಮಾರು 5 ವರ್ಷಗಳಿಂದ ಒಂದು ಹುಡುಗಿ ನನಗೆ ಪ್ರಪೋಸ್ ಮಾಡಿದ್ಲು, ಕಾಲೇಜ್ ಸ್ಟೂಡೆಂಟ್ ಅವಳು, ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು 1-2 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ವಾಸು ಐಶ್ವರ್ಯ ಅವರು ಬೆಂಗಳೂರಿಂದ. ವೆರಿ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ. ನಿಮಗೂ ಅಷ್ಟೇ, ಶುಭ ದಿನ ನಿಮ್ಮದಾಗಿರಲಿ. ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸಿತ್ತು ಈವರೆಗೂ ಆಕಾಶವಾಣಿ FM ರೇನ್ಬೋ ಅಂತ ಭಾವಿಸ್ತಾ ನಿಮಗೆಲ್ರಿಗೂ ಟಾಟಾ ಬೈ ಬೈ ಹೇಳುವಂತಹ ಸಮಯ ಬಂದೇ ಬಿಡ್ತು. ಆದರೆ ಸಮಯವನ್ನು ಕೈ ಜಾರೋದಕ್ಕೆ ಬಿಡಬೇಡಿ. ಬ್ಯೂಟಿಫುಲ್ ಆದ ಮತ್ತೊಂದು ಹಾಡಿನೊಂದಿಗೆ ವಿದಾಯ ತಗೋತಾ ಇದ್ದೀನಿ ನಾನು, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಮತ್ತೆ ಭೇಟಿಯಾಗೋವರೆಗೂ ಏನು ಹೇಳಿ, ಬಿ ಗುಡ್, ಡೂ ಗುಡ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನವಿಲ್ಲೋ 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:49. ಈ ಸಮಯದ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಿ ಮಾತನಾಡಬಹುದು, ಹಾಗೆ ನಿಮ್ಮಿಷ್ಟದ ಕ್ವಿಕ್ ರೆಸಿಪಿನ ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು. ಹಾಗಾದರೆ ತಡ ಯಾಕೆ, ನಿಮ್ಮ ಕರೆಗಳು ನಮ್ಮತ್ತ ಹರಿದು ಬರಲಿ. ನಮ್ಮ ದೂರವಾಣಿ ಸಂಖ್ಯೆ 0802228216. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 0802228216. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಕೈರುಚಿಯನ್ನು, ನಿಮ್ಮಿಷ್ಟದ ಕ್ವಿಕ್ ರೆಸಿಪಿಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು. ನೋಡೋಣ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡ್ತೀರಾ ಅಂತ. ನಿಮ್ಮ ಕರೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊಟ್ಟ ಮೊದಲ ಗೀತೆ ಮೂಡಿಗೆ ಬರ್ತಾ ಇದ್ದೇ ಅರಮನೆ ಚಿತ್ರದ ಹಾಡು ಪತ್ತ.

ತಿಳಿಸಲಿ. ಪತ್ರನೂ ಬರಲಿಲ್ಲ, ಚಿತ್ರನೂ ಬಿಡಿಸ್ಲಿಲ್ಲ, ಆದರೆ ಕರೆಯಲಿ, ಕೈರುಚಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅಂತ ಹೇಳಿದ್ವಿ. ತಾಂತ್ರಿಕ ಕಾರಣಗಳಿಂದ ಕರೆನೂ ಸಹ ಯಾರದು ಕನೆಕ್ಟ್ ಆಗ್ತಾ ಇಲ್ಲ. ಆದ ಕಾರಣ ನಾನೇ ಇವತ್ತು ನಿಮಗೊಂದು ರೆಸಿಪಿನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ನಮ್ಮ ಮನೆಯಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಅಂತ ಚಟ್ನಿ ಪುಡಿನ ಮಾಡ್ತೀವಿ. ಯಾವ್ಯಾವ ಥರ ಚಟ್ನಿ ಪುಡಿನ ಮಾಡ್ಬೋದು ಅಂದರೆ, ಶೇಂಗಾ ಬೀಜದ ಚಟ್ನಿ, ಕೊಬ್ಬರಿ ಚಟ್ನಿ, ಪುಟಾಣಿ ಚಟ್ನಿ, ಕಡಲೆಬೇಳೆ ಚಟ್ನಿ, ಹಾಗೆ ಅಗಸೆ ಚಟ್ನಿ, ಅಗಸೆ ಬೀಜದ ಚಟ್ನಿ, ಕರಿಬೇವಿನ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಬೆಳ್ಳುಳ್ಳಿ ಕೊಬ್ಬರಿ ಖಾರ ಅಂತಲೂ ಮಾಡ್ತಾರೆ. ಈ ರೀತಿ ತುಂಬ ವೆರೈಟೀಸ್ ಆಗಿರೋಂಥ ಚಟ್ನಿ ಪುಡಿನ ಮಾಡ್ತೀವಿ. ನಿಮಗೆ ಯಾವ ಚಟ್ನಿ ಪುಡಿ ಇಷ್ಟ ಆಗುತ್ತೋ ಗೊತ್ತಿಲ್ಲ, ಆದರೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಗೊತ್ತಿದೆಯೋ ಇಲ್ವೋ ಅದು ಸಹ ನಂಗೆ ಗೊತ್ತಿಲ್ಲ. ಆದ್ದರಿಂದ ನಿಮಗೆ ಇವತ್ತು ನಾನು ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇರುವಂಥ ಒಂದು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದೆರಡು ಬೌಲಷ್ಟು ಶೇಂಗಾನ ಚೆನ್ನಾಗಿ ಹುರಿದಿಟ್ಕೋಬೇಕು. ಇಲ್ಲಿ ಶೇಂಗಾನ ಸಣ್ಣ ಉರಿಲಿ ಜಾಸ್ತಿ ಹೊತ್ತು ರೋಸ್ಟ್

ಮಾಡಿದರೆ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಏನು ಹಾಕೋದ್ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಎಲ್ಲ ಶೇಂಗಾ ಎಲ್ಲ ಹುರಿದು ಆಗಿದೆ ಅನ್ನೋಂಥ ಟೈಮಲ್ಲಿ, ನೀನು ಗ್ಯಾಸ್ ಆಫ್ ಮಾಡ್ತೀವಿ 2 ನಿಮಿಷ ಇದೆ ಅನ್ನೋ ಟೈಮಲ್ಲಿ, 1-2 ಎಸಳು ಹುಣಸೆಹಣ್ಣು, ಹಾಗೆ 1-4 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪನ್ನು 1-2-3 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಅದರಲ್ಲೇ ಸ್ವಲ್ಪ ರೋಸ್ಟ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ಆವಾಗ ಆಲ್ರೆಡಿ ಏನು ಬಿಸಿ ಇರುತ್ತೆ ಆ ಬಿಸಿ ಜೊತೆಗೆ ಇದೆಲ್ಲ ಗರಿ ಗರಿ ಆಗುತ್ತೆ. ಇದೆಲ್ಲ ಗರಿ ಗರಿ ಆಯಿತು, ಹಾಗೆ ತಣ್ಣಗಾಯಿತು ಅಂದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂಥ ಈ ಪದಾರ್ಥಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಬೆಲ್ಲನ ಹಾಕಬೇಕು. ಇದನ್ನೆಲ್ಲ ಹಾಕಿ ನಂತರ ಮಿಕ್ಸಿ ಹಾಕಬಹುದು, ಅಥವಾ ನೀವು ರುಬ್ಬೋಕಲ್ಲಲ್ಲಿ ಕುಟ್ತೀರಾ ಅಂದರೆ ಕುಟ್ಕೋಬಹುದು. ಇದನ್ನು ಪುಡಿ ಮಾಡಿದ್ರೆ, ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಮಾಡಿದ್ರೆ ಗ್ಯಾರಂಟಿ ನಿಮ್ಮ ಮನೆ ಎಲ್ಲ ಘಮ ಘಮ ಅಂತಿರುತ್ತೆ. ನೀವು ಚಟ್ನಿ ಪುಡಿ ಮಾಡಿದ್ದೀರಾ ಅಂತ ನಿಮ್ಮ ಅಕ್ಕಪಕ್ಕದ ಮನೆಗೂ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಏನಪ್ಪ ಅಂತಂದರೆ, ಈ ಶೇಂಗಾ ಚಟ್ನಿ, ಬರೀ ಶೇಂಗಾ ಚಟ್ನಿ ಮಾಡಿದಾಗ ಶೇಂಗಾದಲ್ಲಿರೋ ಎಣ್ಣೆ ಕೆಲವೊಂದ್ಸಲ ಬಿಟ್ಕೊಂಡು ಚಟ್ನಿ ಪುಡಿ ಉದುರುದ್ರ ಆಗದೆ ಸ್ವಲ್ಪ ಎಣ್ಣೆ ಥರ ಅಥವಾ ಒಂದು ಸ್ವಲ್ಪ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ನೀವು 1-2 ಸ್ಪೂನಷ್ಟು ಹುರುಗಡಲೆನ ಹಾಕಿ ಮತ್ತೆ ಮಿಕ್ಸಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿ ನನಗೆ ಸ್ಪೆಷಲಿ ತುಂಬ ಇಷ್ಟ, ನಿಮಗೂ ಇಷ್ಟ ಆಗ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾಕಂದರೆ ಈ ರೆಸಿಪಿನೇ ಆಗಿದೆ. ಇದು ಒಂಥರ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ತಿದ್ದ ರೆಸಿಪಿ ಹೇಗಿರುತ್ತೆ, ಆ ರುಚಿ ಹೇಗಿರುತ್ತೆ, ಅದನ್ನು ನಾವು ಮುಂದಿನ ಜನ್ರೇಷನ್ಗೆ ಕ್ಯಾರಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದೇ ರೀತಿ ಇನ್ನೂ ಹಲವಾರು ಚಟ್ನಿ ಪುಡಿಗಳನ್ನು ಮಾಡ್ಬೋದು. ಯಾವ್ಯಾವ ರೀತಿ ಚಟ್ನಿ ಪುಡಿನ ನೀವು ಮಾಡ್ತೀರಾ, ನಿಮಗೆ ಯಾವ ಚಟ್ನಿ ಪುಡಿ ಇಷ್ಟ, ಹಾಗೆ ಯಾವುದ್ರ ಜೊತೆ ಚೆನ್ನಾಗಿರುತ್ತೆ ಅಂತಲೂ ಹೇಳಿ, ಯಾವುದ್ರ ಜೊತೆ ತಿಂದಾಗ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತಲೂ ಹೇಳಿ. ಈ ಚಟ್ನಿ ಪುಡಿ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಜೊತೆಗೆ ತುಪ್ಪ ಮೊಸರು ಹಾಕ್ಕೊಂಡು ತಿನ್ನೋಂತೂ ಹೇಳೋದೇ ಬೇಡ. ಹಾಗೆ ಮೊಸರನ್ನಕ್ಕೆ ಅಥವಾ ಬುತ್ತಿಗೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ. ಸಡಲಿದ್ರೆ ಸಾಕು, ಒಳ್ಳೆ ಹೊಟ್ಟೆ ತುಂಬ ಊಟನ ಮಾಡಬಹುದು. ಹಾಗಾದರೆ ಇಂದಿನ ಕರೈಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ಕೊಟ್ಟಂತಹ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಕರೈಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಯಾರ್ಯಾರು ಕೇಳಿದ್ರಿ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಸಮಯ ಆಗ್ತಾ ಇದೆ 1:09:14. ಸ್ನೇಹಿತರೆ, ಅಡುಗೆ ಮಾಡೋದು ಅಂದರೆ ಒಂದು ರೀತಿಯ ಶ್ರದ್ಧೆ ಬೇಕು ಅಂತ ಹೇಳ್ತಾರೆ. ಆದರೆ ಇಂಥ ಚಟ್ನಿ ಪುಡಿ ಎಲ್ಲ ಮಾಡಿ ಮನೇಲಿ ಇಟ್ಟರೆ ಕೆಲವೊಂದ್ಸಲ ಅಡುಗೆಯಿಂದ ಎಸ್ಕೇಪು ಆಗ್ಬೋದು. ಚಟ್ನಿ ಪುಡಿ ಇದೆ ಅಂತಂದರೆ ಪಲ್ಯ ಮಾಡೋ, ಕೆಲವೊಂದ್ಸಲ ಅರ್ಜೆಂಟೆಲ್ಲ ಇದ್ದಾಗ, ಟೈಮ್ ಇಲ್ಲದೇ ಇದ್ದಾಗ ಪಲ್ಯ ಮಾಡುವಂತಹ ಪ್ರಮೇಯ ಬರೋದಿಲ್ಲ, ಸಾರು ಮಾಡುವಂಥ ಪ್ರಮೇಯನೂ ಬರೋದಿಲ್ಲ. ಯಾಕಂದರೆ ಅನ್ನಕ್ಕೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಮ್ಮ ಟೈಮ್ನೂ ಸಹ ಚಟ್ನಿ ಪುಡಿಗಳು ಸೇವ್ ಮಾಡುತ್ತೆ. ಇಷ್ಟೊತ್ತು ಕರೈಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಸಿಂಧು. ಸಮಯ ಆಗ್ತಾ ಇದೆ 1:09:51. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ಗೆ ಭೇಟಿ ನೀಡಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಇಂದು ಚಾಲನೆ ದೊರೆತ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಾಯಿತು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು. ಇಂದು ಮಧ್ಯಾಹ್ನ ಪ್ರಧಾನಿ ನೌಸಾರಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ಮುಂಬೈ

0: ತೆರಳಲಿರುವ ಪ್ರಧಾನಮಂತ್ರಿಯವರು ಇದೇ 11ರವರೆಗೆ ನಡೆಯಲಿರುವ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ್ದಾರೆ. ದೀರ್ಘಕಾಲದ ಸ್ನೇಹ ಸಂಬಂಧ ಹಾಗೂ ಐತಿಹಾಸಿಕ ಮತ್ತು ನಾಗರಿಕತೆಯ ಬಾಂಧವ್ಯದ ಜೊತೆಗೆ ನೆರೆಹೊರೆ ಮೊದಲು ಮತ್ತು ಮಹಾಸಾಗರ ಉಪಕ್ರಮಗಳ ಅಡಿಯಲ್ಲಿ ಶ್ರೀಲಂಕಾ ಭಾರತದ ಪ್ರಮುಖ ಪಾಲುದಾರ ರಾಷ್ಟಗಳಲ್ಲಿ ಒಂದಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ನಾಯಕರೊಂದಿಗೆ ಫಲಪ್ರದ ಮಾತುಕತೆ ನಡೆಸಲು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಶ್ರೀಲಂಕಾದಲ್ಲಿರುವ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ. ಖ್ಯಾತ ಗಾಯಕ ಹಾಗೂ ಅಸ್ಸಾಂ ಮಾಜಿ ವಿಧಾನಸಭಾ ಸದಸ್ಯ ಭಾರತ ರತ್ನ ಪುರಸ್ಕೃತ ಡಾ ಭೂಪೇನ್ ಹಜಾರಿಕಾ ಅವರ ಜನ್ಮದಿನವಾದ ಇಂದು ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ವಿವಿಧ ಗಣ್ಯರು ಹಜಾರಿಕಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಹಜಾರಿಕಾ ಅವರ ಹಾಡುಗಳು ಜನರನ್ನು ಮತ್ತಷ್ಟು ಹತ್ತಿರ ತಂದಿದ್ದು ಅವರ ಸಂಗೀತದ ಮೂಲಕ ಅಸಂಖ್ಯಾತ ಜನರ ಆಲೋಚನೆ ಮತ್ತು ಆಶೋತ್ತರಗಳಿಗೆ ರೂಪು ನೀಡಿದರು ಎಂದು ಸ್ಮರಿಸಿದ್ದಾರೆ. ಭೂಪೇನ್ ಅವರ ಸಂಗೀತವು ಅಸ್ಸಾಂನ ವೈವಿಧ್ಯಮಯ ಸಂಸ್ಕೃತಿಯನ್ನು ವಿಶ್ವವೇದಿಕೆಗೆ ಕೊಂಡೊಯ್ದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಡಾ ಹಜಾರಿಕಾ ಅವರು ಅಸ್ಸಾಂನ ಆತ್ಮಕ್ಕೆ ಧ್ವನಿ ನೀಡಿದ ಮಹಾನ್ ಸಾಂಸ್ಕೃತಿಕ ಪ್ರತೀಕ ಹಾಗೂ ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಭೇಟಿಯಲ್ಲಿರುವ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು. ರಾಯಭಾರ ಕಚೇರಿಯ ಆಶ್ರಯದಲ್ಲಿ ಅಖಿಲ ಭಾರತ ಸ್ಟೀರಿಂಗ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವರು ಭಾರತೀಯ ಸಮುದಾಯದೊಂದಿಗೆ ಸಭೆ ನಡೆಸಿದರು. ವ್ಯಾಪಾರ, ಹೂಡಿಕೆ, ಇಂಧನ ಮತ್ತು ಸಂಸ್ಕೃತಿ ಕ್ಷೇತ್ರಗಳ ಮೂಲಕ ಭಾರತ ಸೌದಿ ಅರೇಬಿಯಾ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಭಾರತೀಯ ಸಮುದಾಯದ ಅಮೂಲ್ಯ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಭಾರತೀಯ ಸಮುದಾಯವು ಕೊಡುಗೆ ನೀಡಬೇಕು ಎಂದು ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಲೂಚ್ ನಿವಾಸಿ ಇಮ್ರಾನ್ ಅಲಿ ಎಂಬುವವರ ಬಲವಂತ ನಾಪತ್ತೆ ಹಾಗೂ ಎನ್ಕೌಂಟರ್ ಹೆಸರಿನಲ್ಲಿ ನಡೆದ ಹತ್ಯೆಯ ಕುರಿತು ವಿಶ್ವಸಂಸ್ಥೆ ಮಾನವ ಹಕ್ಕು ತಜ್ಞರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ತಕ್ಷಣವೇ ಸಮಗ್ರ, ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಪಾಕಿಸ್ತಾನ ಸರ್ಕಾರವನ್ನು ತಜ್ಞರು ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಭದ್ರತಾ ಸಿಬ್ಬಂದಿಯಿಂದ ಅಪಹರಣಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಇಮ್ರಾನ್ ಅಲಿಯವರ ಸುಳಿವು ಸುಮಾರು 1 ವರ್ಷದವರೆಗೆ ಲಭ್ಯವಿರಲಿಲ್ಲ. ಆದರೆ 2026ರ ಮೇನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿರುವುದಾಗಿ ಪಾಕಿಸ್ತಾನ ಅಧಿಕಾರಿಗಳು ಘೋಷಿಸಿದ್ದರು. ಬಲೂಚಿಸ್ತಾನದಲ್ಲಿ ಪತ್ತೆಯಾಗುತ್ತಿರುವ ಇತರ ಗುರುತಿಸಲಾಗದ ಮೃತದೇಹಗಳ ಕುರಿತು ಕಳವಳ ವ್ಯಕ್ತಪಡಿಸಿರುವ ವಿಶ್ವಸಂಸ್ಥೆ ತಜ್ಞರು ಈ ಪ್ರಾಂತ್ಯದಲ್ಲಿ ಬಲವಂತದ ನಾಪತ್ತೆ, ಚಿತ್ರಹಿಂಸೆ ಹಾಗೂ ಕಾನೂನುಬಾಹಿರ ಹತ್ಯೆಯಂತಹ ಘಟನೆಗಳು ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಎಚ್ಚರಿಸಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಸಾಕ್ಷರತೆಯು ಜ್ಞಾನ, ಅವಕಾಶ ಮತ್ತು ಉತ್ತಮ ಭವಿಷ್ಯದ ಬಾಗಿಲು ತೆರೆಯುತ್ತದೆ ಎಂದು ಹೇಳಿದ್ದಾರೆ. ಶಿಕ್ಷಣದ ಪರಿವರ್ತನಾ ಶಕ್ತಿಯನ್ನು ಸಂಭ್ರಮಿಸುವಂತೆ ಹಾಗೂ ಕಲಿಕೆಯ ಪಯಣದಲ್ಲಿ ಯಾರೂ ಹಿಂದೆ ಉಳಿಯದಂತೆ ನೋಡಿಕೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸುವಂತೆ ನಾಗರಿಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡಿದ್ದಾರೆ. ಶಿಕ್ಷಣ ಪಡೆದ ಮತ್ತು ಸಬಲ ನಾಗರಿಕ ಸಮುದಾಯವೇ ವಿಕಸಿತ ಭಾರತಕ್ಕೆ ಅತ್ಯಂತ ಬಲಿಷ್ಠ ಅಡಿಪಾಯವಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ನವದೆಹಲಿಯ ತಮ್ಮ ನಿವಾಸದ ಬಳಿ ಹಲ್ಲೆಗೊಳಗಾಗಿ ಮೃತಪಟ್ಟ ಮಣಿಪುರದ ಖ್ಯಾತ ಸಂಗೀತಗಾರ ಚಾಂಗ್ಥಮ್ ವಿಕ್ರಮ್ ಸಿಂಗ್ ಅವರ ನಿಧನಕ್ಕೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ.

ಘಟನೆ ಕುರಿತು ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 7 ಜನರನ್ನು ಬಂಧಿಸಿದ್ದು ಒಬ್ಬ ಅಪ್ರಾಪ್ತನನ್ನು ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರದೇಶದ ವಿದಿಶಾದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನಲ್ಲಿ ಇಂದು ಕಿಮೋಥೆರಪಿ ಡೇ ಕೇರ್ ಘಟಕವನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಹೊಸ ಘಟಕದಿಂದ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಹಾಗೂ ವ್ಯವಸ್ಥಿತ ಕಿಮೋಥೆರಪಿ ಸೇವೆ ದೊರೆಯಲಿದೆ. ಉದ್ಘಾಟನೆಯ ಬಳಿಕ ಕೇಂದ್ರ ಸಚಿವರು ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಲಿದ್ದಾರೆ. ಮಧ್ಯಪ್ರದೇಶ ಉಪಮುಖ್ಯಮಂತ್ರಿ ರಾಜೇಂದ್ರ ಶುಕ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವೈದ್ಯರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿರುವರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಏಷ್ಯಾಕಪ್ ಹಾಕಿ ಟೂರ್ನಿಯಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ 7-3 ಅಂತರದ ಭರ್ಜರಿ ಜಯ ಸಾಧಿಸಿದ ಭಾರತದ ಜೂನಿಯರ್ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶದ ಹಾದಿಯನ್ನು ಮತ್ತಷ್ಟು ಸುಗಮಗೊಳಿಸಿಕೊಂಡಿದೆ. ಪಂದ್ಯದ ಕೊನೆಯ ಹಂತದಲ್ಲಿ ತ್ರಿವಳಿ ಗೋಲು ಗಳಿಸಿ ಭಾರತದ ತಂಡ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದೆ. ಹಾಲಿ ಚಾಂಪಿಯನ್ ಆಗಿರುವ ಭಾರತದ ತಂಡ ಪ್ರಸ್ತುತ ಆಡಿದ 3 ಪಂದ್ಯಗಳಿಂದ 7 ಅಂಕ ಗಳಿಸಿದ್ದು ನಾಳೆ ನಡೆಯಲಿರುವ ಚೀನಾ ತೈಪೆ ವಿರುದ್ಧದ ಪಂದ್ಯದಲ್ಲಿ ಜಯಗಳಿಸಿದರೆ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಳ್ಳಲಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 16 ಸುತ್ತಿನ ಪಂದ್ಯದಲ್ಲಿ ಅವರು ಇಟಲಿಯ ಲೂಸಿಯಾನೊ ಡರ್ಡೆರಿ ವಿರುದ್ಧ 6-2, 6-2, 7-6 ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕದ ಕೋಕೋ ಗೌಫ್ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ವಿರುದ್ಧ ಕೂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಕ್ರೀಡಾಕೂಟ ಇದೇ 19 ಅಕ್ಟೋಬರ್ 4 ನಡೆಯಲಿದೆ. ಆದರೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭಕ್ಕೆ 9 ದಿನ ಮುನ್ನ ಇದೇ 10 ಆರಂಭಗೊಳ್ಳಲಿವೆ. ಭಾರತದ ಸ್ಪರ್ಧಾ ಅಭಿಯಾನ ಇದೇ 17 ಟೆಕ್ಬಾಲ್ನೊಂದಿಗೆ ಆರಂಭವಾಗಲಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಇದೇ 18 ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:29:59. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದ ಅನ್ಯೋನ್ಯ ಸಂಬಂಧ. ಶುಭವಾವುದು ಅಶುಭವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದ ಅನ್ಯೋನ್ಯ ಸಂಬಂಧ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ.

ಶುಭ ಅಥವಾ ಅಶುಭ, ಒಳ್ಳೆಯದು ಅಥವಾ ಕೆಟ್ಟದ್ದು, ಇವೆಲ್ಲ ನಾವು ಭಾವಿಸೋ ಹಾಗೆ. ಇವೆಲ್ಲ ಲೌಕಿಕ ಮಟ್ಟದ ಸತ್ಯಗಳು, ಅಲೌಕಿಕನಿಗೆ ಅಲ್ಲ ಅಂತ ಹೇಳ್ತಾರೆ ಡಿವಿಜಿ. ಹಾಗೆ ನೋಡಿದ್ರೆ ಈ ಒಳಿತು ಕೆಡುಕುಗಳು ಅಂದ್ರೆ ಗುಡ್ ಅಂಡ್ ಈವಿಲ್ ಪ್ರಕೃತಿಯ ಒಂದು ಸಮನ್ವಯ ಅಂತಾನು ಕೆಲವರು ಅಭಿಪ್ರಾಯ ಪಡ್ತಾರೆ. ಪ್ರಸಿದ್ಧ ಇಂಗ್ಲಿಷ್ ಕವಯಿತ್ರಿ ಎಮಿಲಿ ಡಿಕನ್ಸನ್ ಒಂದು ಪದ್ಯದಲ್ಲಿ ಹೇಳೋ ಹಾಗೆ, ಮೃದುವಾದ ಹೂ ಪಕಳೆ ಮೇಲೆ ಹಿಮ ಹೆಪ್ಪುಗಟ್ಟುತ್ತೆ, ಅದು ಹೂವನ್ನ ಸೀಳಿಯೇ ಬಿಡುತ್ತೆ. ಆಮೇಲೆ ಸೂರ್ಯ ಬರ್ತಾನೆ, ಅವ ತನ್ನ ಕಿರಣಗಳ ಶಾಖದಿಂದ ಈ ಹಿಮವನ್ನ ಕರಗಿಸಿಬಿಡ್ತಾನೆ. ಇಲ್ಲಿ ಯಾರಿಗೆ ಯಾರೂ ಶತ್ರುಗಳಲ್ಲ, ಹಾಗೆ ಯಾರಿಗೆ ಯಾರೂ ಮಿತ್ರರಲ್ಲ. ಆಕೆ ಹೇಳ್ತಾಳೆ, ಇಷ್ಟೆಲ್ಲ ನೋಡಿನೂ ದ ಸನ್ ಮೂವ್ಸ್ ಅನ್ಮೂವ್ಡ್. ಈ ಲೋಕ ವ್ಯಾಪಾರಗಳ ಬಗ್ಗೆ ಅವನಿಗೆ ಯಾವುದೇ ಚಿಂತೆ ಇಲ್ಲ, ಬದ್ಧತೆ ಇಲ್ಲ. ಇದನ್ನೇ ಎಮಿಲಿ ಡಿಕನ್ಸನ್ ಕಾಸ್ಮಿಕ್ ಐರನಿ ಅಂತ ಕರೀತಾಳೆ. ಹೀಗೆ ಪ್ರಕೃತಿಯ ಒಳಿತು ಕೆಡುಕು ಒಂದು ಕಡೆ ಆದರೆ ಮನುಷ್ಯ ಶರೀರದಲ್ಲೂ ಇಂಥ ದ್ವಂದ್ವ ಇದೆ. 9 ತಿಂಗಳು ತುಂಬಿ ಮುದ್ದು ಮಗು ಹೊರಗೆ ಬರೋದು ಎಂಥ ಉತ್ಸವ, ಆದರೆ ಅದಕ್ಕೆ ಮುಂಚೆ ಆ ತಾಯಿ ಅನುಭವಿಸೋ ಅಪಾರ ನೋವು. ಇಂಥದ್ದೊಂದು ನೋವು ಇದ್ದೇ ಇದೆ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಗೊತ್ತು. ಹಾಗಂತ ಮಗುವಿನ ಆಸೆನ ಆಕೆ ಬಿಟ್ಟುಬಿಡ್ತಾಳಿಯೇ? ನೋವಿನಂಥ ಕಷ್ಟ ಮುಂದೆ ಆಕೆಗೆ ಶುಭವೇ ಆಗಿಬಿಡುತ್ತೆ. ಅಂದಮೇಲೆ ಈ ಶುಭ ಅಶುಭಗಳ ಪರಿಕಲ್ಪನೆ ಅವರವರು ಭಾವಿಸಿದ ಹಾಗೆ. ಯಾಕಂದ್ರೆ ಇಂಥ ಉಭಯವನು ಮೀರ್ದ ಸಾಮ್ಯದ ನೀತಿ ಹೊಂದಿಹುದು ಅಂತಾರೆ ಡಿವಿಜಿಯವರು. ಅದೇ ಬ್ರಹ್ಮದರ್ಶನ. ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವ್ರಿಗೆ ಈ ಒಳಿತು ಕೆಡುಕುಗಳು ಬಾಧಿಸೋದೇ ಇಲ್ಲ. ಅಲ್ಲದೆ ಇವೆರಡೂ ಒಂದನ್ನೊಂದು ಬಿಟ್ಟಿರೋದೂ ಇಲ್ಲ. ಮಾವಿನ ಹುಳಿ ಮಧುರವಾಗುತ್ತೆ, ಕತ್ತಲೆ ನಂತರ ಬೆಳಕು ಬಂದೇ ಬರುತ್ತೆ. ಹಾಗಾಗಿ ಇದನ್ನ ಪ್ರಕೃತಿಯ ಅನಿವಾರ್ಯ ನಿಯಮ ಅಂತ ತಿಳ್ಕೋ ಅಂತಾರೆ ಡಿವಿಜಿ ಅವರು. ಇದೆಲ್ಲವನ್ನ ಮೀರಿದ ಅಭಯ ಪಥ ನಿಂಗೆ ಇದ್ದೇ ಇದೆ ಅನ್ನೋ ಭರವಸೆನೂ ಕೊಡ್ತಾರೆ.

ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ.

0: ಆತ್ಮ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಇರೋರಿಗೆ ಕೆಚ್ಚೆದೆ, ತಮಗೆ ತಾವೇ ಅಧಿಕಾರಿ ಅಂತ ಅವರು ಭಾವಿಸ್ತಾರೆ. ಬೇರೆ ಯಾವುದೇ ಪ್ರಭಾವಕ್ಕಾಗ್ಲಿ ಲೋಭಕ್ಕಾಗ್ಲಿ ಅವರು ಮಣಿಯಲ್ಲ. ತೀರಾ ಮೈಯುಬ್ಬು ಬಿಟ್ರೆ ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತ ದೇವರಿಗೆ ಸವಾಲ್ ಹಾಕ್ಬಿಡ್ತಾರೆ. ಹೀಗೆ ಆತ್ಮತೃಪ್ತಿ ಅನಸೂಯತೆ ಇರೋಂಥ ಜೀವಕ್ಕೆ ಯಾರದೇ ಹಂಗು ಇರೋಲ್ಲ. ಸಾಮಾನ್ಯವಾಗಿ ಕಲಾವಿದರಿಗೆ ಮತ್ತು ನಿಜವಾದ ಅರ್ಥದಲ್ಲಿ ಸಮಾಜ ಕಲ್ಯಾಣ ಮಾಡುವಂಥ ನಿಸ್ವಾರ್ಥಿಗಳಿಗೆ ಈ ಹೃದಯ ವೈಶಾಲ್ಯತೆ ಹೆಚ್ಚು. ಮಹಾರಾಜ ಒಬ್ಬ ಹೇಳಿ ಕಳಿಸಿದ್ರು, ನಮ್ಮ ಚಿತ್ರದುರ್ಗದ ಭೈರವಿ ವೆಂಕಟಸುಬ್ಬಯ್ಯನವರು ಹೋಗಲೇ ಇಲ್ಲ, ನನಗೆ ಇರೋದು ಒಂದೇ ಅಧಿಕಾರಿ, ಅವಳೇ ನನ್ನ ತಾಯಿ ಭೈರವಿ, ಅವಳಿಗೆ ಮಾತ್ರ ನಾನು ಹಾಡೋದು, ಉಳಿದ ಯಾವುದೇ ಅಧಿಕಾರ ನನಗೆ ಗೊತ್ತಿಲ್ಲ ಅಂತ ರಾಜನ ಆಹ್ವಾನವನ್ನ ಧಿಕ್ಕರಿಸ್ಬಿಟ್ರು. ಹೀಗೆ ಮಾಡಬೇಕಾದ್ರೆ ಆ ಆತ್ಮಸಿದ್ಧತೆ ಎಷ್ಟೊಂದು ನಿರ್ಭೀತವಾದದ್ದು. ನಮ್ಮ ಭಕ್ತಿ ಭಂಡಾರಿ ಬಸವಣ್ಣ ಕೂಡ ಹಾಗೆ ಬಿಜ್ಜಳನ ಮಾತುಗಳನ್ನ ಮೀರಿ ಅನೇಕ ಸುಧಾರಣೆಗಳನ್ನ ಅನೇಕ ಕ್ರಾಂತಿಗಳನ್ನ ಅವರು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದ್ರು. ಭಯ ಎಂದೂ ಅವರನ್ನ ಕಾಡಲಿಲ್ಲ. ಇನ್ನು ಪ್ರಸಿದ್ಧ ತತ್ವಜ್ಞಾನಿ ಸರಸಿ ಮೃದುಭಾಷಿ ನಮ್ಮ ಸಾಕ್ರಟೀಸ್ ಅಂತ ಇನ್ನೊಬ್ಬ ಸಾರ್ವಭೌಮ. ವಾಸ್ತವವಾಗಿ ತಪ್ಪಾಯಿತು ಅಂತ ಒಪ್ಕೊಂಡ್ಬಿಡು, ಜೀವದಾನ ಮಾಡ್ತೀವಿ ಅಂತ ರಾಜಾಜ್ಞೆ ಆಗಿತ್ತಂತೆ. ಆದರೆ ಆತ ಜಗ್ಲಿಲ್ಲ. ಮಾಡದ ತಪ್ಪುಗಳನ್ನ ಅದು ಜೀವದಾಸೆಗಾಗಿ ಒಪ್ಕೊಳ್ಳೋದು ಆತ್ಮವಂಚನೆ, ಅಂಥ ಕೆಲಸ ನಾನು ಮಾಡೋಲ್ಲ ಅಂದ್ಬಿಟ್ಟ. ಅಮೃತ ಕುಡಿದ ಹಾಗೆ ವಿಷ ಕುಡಿದ್ಬಿಟ್ಟ. ಈ ಮಹಾನುಭಾವರೆಲ್ಲ DVG ಹೇಳೋ ಹಾಗೆ ತಮಗೆ ತಾವೇ ಸಾರ್ವಭೌಮರು. ಯಾಕೆಂದ್ರೆ ಅವರುಗಳಿಗೆ ಸ್ವಾರ್ಥದ ಸಂಕುಚಿತ ಸಂಕೋಲೆಗಳು ಇರಲ್ಲ. ಸರ್ವವನು ತನ್ನಾತ್ಮವೆಂದೇ ಬದುಕಿದವರು ಇವರು. ಇಂಥವರೇ ನಿಜವಾದ ಸರ್ವಮಂಗಳರು ಅಂತ ಹೇಳ್ತಾರೆ ತಿಮ್ಮಗುರು. ಜಗತ್ತಿನ ಕಲ್ಯಾಣವೇ ತನ್ನ ಕಲ್ಯಾಣ ಅಂತ ಭಾವಿಸೋ ಉದಾರ ಆತ್ಮಗಳು ಅಂತಲೂ ಅಭಿಪ್ರಾಯ ಪಡ್ತಾರೆ.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರ್ಗೋಡು, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MG ಶಿವರಾಮ್. ಕಗ್ಗದ ಸಿರಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:32:36 ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಬೆಂಗಳೂರಿನಂತ ಮಹಾನಗರದಲ್ಲಿ ಅಂಗೈಯಗಲ ಜಾಗಕ್ಕೆ ಲಕ್ಷ ಲಕ್ಷ ರೂಪಾಯಿನ ಕೊಡಬೇಕು. ದುಡ್ಡು ಅನ್ನೋದಷ್ಟೇ ಅಲ್ಲ, ಭೂಮಿಯ ಲಭ್ಯತೆ ಸಹ ಕ್ಷೀಣಿಸ್ತಾ ಇರುವಾಗ ನಗರದಲ್ಲಿ ಇರೋದು ಅನಿವಾರ್ಯವಾದಾಗ ಶುರುವಾಗಿದ್ದೇ ಈ ಅಪಾರ್ಟ್ಮೆಂಟ್ ಕಲ್ಚರ್. ಅದು ಮುಂದೆ ಬೆಳೀತಾ ಬೆಳೀತಾ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಿ ಅದರಲ್ಲೇ ಒಂದು ಪುಟ್ಟ ನಗರವನ್ನು ಸೃಷ್ಟಿ ಮಾಡಿ ಬೇರೆದೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಡಿಜಿಟ್ನ ಕೆಲವೇ ಕೆಲವು ಎಕರೆಗಳಲ್ಲಿ ಗಗನ ಮುಟ್ಟುವಂತಹ ಕಟ್ಟಡಗಳನ್ನು ಕಟ್ಟಿ ನಮ್ಮ ನೆರೆಹೊರೆಯಾಗಿ ಪರಿವರ್ತನೆ ಆಗಿದ್ದು ಹೇಗೆ ಅಂತ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಸ್ನೇಹಿತರೆ, ಈಗ ಗಗನಚುಂಬಿ ಕಟ್ಟಡಗಳು ಅಂತಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಟವರ್ಗಳನ್ನ ಕಟ್ಟಿರ್ತಾರೆ. ಅದರಲ್ಲಿ ಮನೆಗಳನ್ನಾಗಿ ವಾಸ ಮಾಡೋದಕ್ಕೆ ಅಷ್ಟೇ ಅಲ್ಲದೆ ಅಲ್ಲಿ ಬೇಕಾದಂತಹ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನು ಸೇರಿಸಿ ಒಂದು ಪುಟ್ಟ ನಗರವನ್ನಾಗಿ ಮಾರ್ಪಾಡು ಮಾಡಿರ್ತಾರೆ. ಒಂದು ಬಾರಿ ಒಳ ಹೊಕ್ಕರೆ ಸಾಕು, ಹೊರಗೆ ಯಾವುದೇ ಅನಿವಾರ್ಯತೆಗೂ ಬರೋದು ಬೇಡವೇ ಬೇಡ. ಒಳಗಡೆ ಸೂಪರ್ ಮಾರ್ಕೆಟ್ ಇರುತ್ತೆ, ಹಾಸ್ಪಿಟಲ್ ಇರುತ್ತೆ, ಮೆಡಿಕಲ್ ಶಾಪ್ಗಳಿರುತ್ತೆ, ಹಾಗೆಯೇ ನಿಮಗೆ ಬೇಕಾದಂತಹ ಬೇರೆ ಕೆಫೆಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಆಟ ಆಡೋದಕ್ಕೆ ಬೇಕಾದಂತಹ ಕ್ರೀಡಾಂಗಣಗಳು, ಹಾಗೆ ಈಜುಕೊಳಗಳಿಂದ ಹಿಡಿದು ಪ್ರತಿಯೊಂದನ್ನು ಒಂದೇ ಒಂದು ಕಾಂಪೌಂಡ್ ಒಳಗೇ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಈಗ ಆಧುನಿಕ ಜೀವನ ಶೈಲಿಯಲ್ಲಿ ಮಾರ್ಪಾಡಾಗಿಸ್ತಾ ಇದ್ದಾರೆ. ಈ ಒಂದು ಮಾರ್ಪಾಡು, ಈ ರೀತಿ ಒಂದು ಬಿಲ್ಡಿಂಗನ್ನು ಸಿಟಿಯನ್ನಾಗಿ ಪರಿವರ್ತನೆ ಮಾಡುವಂತಹ ಈ ಮಾರ್ಪಾಡು ನಮ್ಮ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರ್ತಾ ಇದೆ, ಹಾಗೆ ಇಂತಹ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಾಗ ಅವರಿಗಿರುವಂತಹ ಚಾಲೆಂಜಸ್ಗಳೇನು, ಪ್ರಪಂಚದ ಯಾವ್ಯಾವ ಭಾಗದಲ್ಲಿ ಈ ರೀತಿ ಗಗನಚುಂಬಿ ಕಟ್ಟಡಗಳು ನೆರೆಹೊರೆಯಾಗಿ ಮಾರ್ಪಾಡಾಗಿದೆ, ಜನರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ತಿಳ್ಕೊತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಗೋಣ. ಹಾಗೆಯೇ ಸುಮಧುರ ಗೀತೆಗಳನ್ನ ಕೇಳೋಣ ಅಂತ ಹೇಳ್ತಾ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ RN ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ರಾಜ್ಕೋಟಿ ಅವರ ಸಂಗೀತ ಇರುವಂತಹ ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ವಿಷ್ಣುವರ್ಧನ್ ಹಾಗೂ ಬಿಂದ್ಯಾ ಅವರ ತಾರಾಗಣದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇದ್ದಂತಹ ಹಾಡಿಗೆ ಚಿ ಉದಯಶಂಕರ್ ಅವರ ಸಂಗೀತ ಸಾಹಿತ್ಯ ಹಾಗೂ ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಗಗನಚುಂಬಿ ಕಟ್ಟಡಗಳು ಹೇಗೆ ನಮ್ಮ ನೆರೆಹೊರೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವ ಮೂಲಕ ಒಂದೇ ಕಟ್ಟಡದಲ್ಲಿ ಹಲವು ಕುಟುಂಬಗಳನ್ನು ಸೇರಿಸುವಂತಹ ಕಾರ್ಯ ನಡೀತಾ ಇತ್ತು. ಈ ಒಂದು ಬದಲಾವಣೆಯ ಪ್ರೇರಣೆಯಿಂದ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಿ ಅದರಲ್ಲೂ ಸಹ ಜನರು ವಾಸ ಮಾಡಬಹುದು, ಜನರು ವಾಸ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಸಹ ನೆರವೇರಿಸಬಹುದು ಅನ್ನುವಂತಹ ಒಂದು ಹೊಸ ಆಲೋಚನೆ ಸೃಷ್ಟಿಯಾಯಿತು. ಗಗನಚುಂಬಿ ಕಟ್ಟಡಗಳು ಇಂದಿನ ಆಧುನಿಕ ನಗರಗಳ ಪ್ರಮುಖ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಜನಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಮತ್ತು ಭೂಮಿಯ ಲಭ್ಯತೆಯು ಕಡಿಮೆ ಆಗ್ತಾ ಇರೋದ್ರಿಂದ ನಗರಗಳು ಎತ್ತರಕ್ಕೆ ಬೆಳೀತಾ ಇದೆ. ಅಂದರೆ ಗಗನಚುಂಬಿ ಕಟ್ಟಡಗಳನ್ನು ಕೇವಲ ಎತ್ತರದ ಕಟ್ಟಡಗಳಾಗಿ ನೋಡೋ ಬದಲು ಅಲ್ಲಿ ಆಕಾಶದಲ್ಲೇ ಒಂದು ನೆರೆಹೊರೆಯನ್ನು ಸೃಷ್ಟಿ ಮಾಡೋದು ಒಂದು ಅದ್ಭುತ ಪರಿಕಲ್ಪನೆ ಅಂತಲೇ ಹೇಳ್ಬೋದು. ಆಕಾಶದಲ್ಲಿ ನೆರೆಹೊರೆಯಲ್ಲಿ ಜನರು ವಾಸಿಸೋದಕ್ಕೆ ಮನೆಗಳು, ಕಚೇರಿ, ಶಾಲೆಗಳು, ಅಂಗಡಿ, ಉದ್ಯಾನವನಗಳು, ಹಾಗೆಯೇ ಮನೋರಂಜನಾ ಸ್ಥಳಗಳು ಅಂದರೆ ಥಿಯೇಟರ್ಗಳಿರಬಹುದು, ಚಿತ್ರಮಂದಿರಗಳು, ಹಾಗೆ ಡ್ರಾಮಾ ಥಿಯೇಟರ್ಗಳು, ಈ ರೀತಿ ಆಡಿಟೋರಿಯಂಗಳು, ಈ ರೀತಿ ಬೇಕಾಗಿರುವಂತಹ ಹಲವಾರು ಅವಶ್ಯಕತೆಗಳನ್ನು ಒಂದೇ ನೆಲೆಯಲ್ಲಿ ಸ್ಥಾಪನೆ ಮಾಡೋದು ಸಹ ಒಂದು ಹೊಸ ಪರಿಕಲ್ಪನೆಯಾಗಿ ಇಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ವಿವಿಧ ಗಗನಚುಂಬಿ ಕಟ್ಟಡಗಳನ್ನು ಸೇತುವೆಗಳು ಮತ್ತು ಮೇಲ್ಸೇತುವೆಗಳ ಮೂಲಕ ಸಂಪರ್ಕಿಸಬಹುದು. ಜನರು ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಸುಲಭವಾಗಿ ಸಂಚರಿಸಬಹುದು. ಇದಕ್ಕೆ ಉದಾಹರಣೆಯಾಗಿ ಬೆಂಗಳೂರಲ್ಲಿ ಹಲವಾರು ಟ್ವಿನ್ ಟವರ್ಗಳಿದೆ. ಆ ಟ್ವಿನ್ ಟವರ್ ಅಂದರೆ ಎರಡು ಟವರ್ಗಳನ್ನು ಕಟ್ಟಿಬಿಟ್ಟು ಮಧ್ಯದಲ್ಲಿ ಒಂದು ಎರಡನ್ನು ಸಂಪರ್ಕಿಸುವಂತಹ ಒಂದು ಬ್ರಿಡ್ಜನ್ನು ಕೊಟ್ಟಿರ್ತಾರೆ. ಹಾಗೆ ಅದರ ಮೇಲೆ ಮೇಲ್ಸೇತುವೆಯನ್ನು ಸಹ ಕೊಟ್ಟಿರ್ತಾರೆ. ಅವಶ್ಯಕತೆಗಳಿಗೆ ತಕ್ಕಂತೆ ಹಾಗೆ ವಿನ್ಯಾಸಗಳಿಗೆ ವಾಸ್ತುಶಿಲ್ಪಗಳಿಗೆ ತಕ್ಕಂತೆ ವಿನ್ಯಾಸವನ್ನ ಮಾಡ್ತಾ ಇದ್ದಾರೆ. ಕಟ್ಟಡಗಳ ಮೇಲ್ಛಾವಣಿಯಲ್ಲಿ ಹಸಿರು ಉದ್ಯಾನವನಗಳು ಮತ್ತು ಸಣ್ಣ ಸಣ್ಣ ತೋಟಗಳನ್ನು ಸಹ ನಿರ್ಮಿಸ್ತಾ ಇದ್ದಾರೆ. ಇದರಿಂದ ಜನರಿಗೆ ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿರುವ ಅನುಭವ ದೊರೆಯುತ್ತೆ. ಸೌರಶಕ್ತಿ, ಮಳೆ ನೀರು ಸಂಗ್ರಹಣೆ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸೋದ್ರಿಂದ ಈ ನೆರೆಹೊರೆಯನ್ನು ಪರಿಸರ ಸ್ನೇಹಿಯಾಗಿಯೂ ಸಹ ಮಾಡ್ತಾ ಇದ್ದಾರೆ. ಈ ರೀತಿಯ ಆಕಾಶದ ನೆರೆಹೊರೆ ಪ್ರಮುಖ ಪ್ರಯೋಜನ ಏನಂದರೆ ಭೂಮಿಯ ಉಳಿತಾಯ. ನಗರಗಳು ಹೊರಭಾಗಕ್ಕೆ ವಿಸ್ತರಿಸುವ ಬದಲು, ಅಂದರೆ ನಗರದಿಂದ ಹೊರಗೆ ಹೋದರೆ ಓಡಾಡೋದು ಕಷ್ಟ ಆಗುತ್ತೆ, ಹಾಗೆ ಅವಶ್ಯಕತೆ ಎಲ್ಲದಕ್ಕೂ ಸಹ ಹೊರಗಿರೋದು ಕಷ್ಟನೇ ಆಗುತ್ತೆ. ನಗರದ ಒಳಗೆ ನಾವು ಇರಬೇಕು ಅಂತ ಅಂದರೆ ಇಂತಹ ಬದಲಾವಣೆಗಳಿಗೆ ಹೊಂದ್ಕೊಳ್ಳಲೇಬೇಕು. ಎಲ್ಲರೂ

ಯಾವಾಗಲೂ ನಮಗೆ ಒಂದು ಸಪ್ರೇಟ್ ಆಗಿರೋ ಮನೆ ಬೇಕು, ಇಂಡಿಪೆಂಡೆಂಟ್ ಹೌಸ್ ಬೇಕು ಅಂತ ಹೇಳ್ತಾ ಹೋದರೆ ಭೂಮಿಯ ಲಭ್ಯತೆ ಈಗ ಇದಾಗಲೇ ತುಂಬ ಕಡಿಮೆ ಆಗಿದೆ, ಹಾಗೆ ಡಿಮ್ಯಾಂಡ್ ಸಹ ಜಾಸ್ತಿ ಆಗಿದೆ, ಅದಕ್ಕೆ ತಕ್ಕದಾಗಿಯೇ ಬೆಲೆಗಳು ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನಷ್ಟು ಮಾತನಾಡೋಣ, ಗಗನಚುಂಬಿ ಕಟ್ಟಡಗಳಲ್ಲಿ ವಾಸ ಹೇಗೆ, ಕಟ್ಟೋದಕ್ಕೆ ಯಾವ್ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬಳಸಬೇಕು, ಹಾಗೆ ಪ್ರಪಂಚದ ಯಾವ್ಯಾವ ಕಡೆಗಳಲ್ಲಿ ಇದನ್ನೆಲ್ಲ ಈಗಾಗಲೇ ಬಳಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಮತ್ತಷ್ಟು ಮಾತಾಡೋಣ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಮತ್ತೊಂದು ಸುಮಧುರವಾದ ಗೀತೆಯನ್ನು ಕೇಳಿ ಬಂದ ನಂತರ

ರಣವೀರ ಚಿತ್ರದ ಹಾಡು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜಾನಕಿ ಅವರ ಜೊತೆಗೆ ಸಂಗಡಿಗರು ಹಾಡಿರುವಂತಹ ಹಾಡು, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ವರ್ಟಿಕಲ್ ಲಿವಿಂಗ್ ಬಗ್ಗೆ, ಅಂದರೆ ಲಂಬವಾಗಿ ಜೀವಿಸೋದು ಅಂತ ಅಲ್ಲ, ಆಕಾಶದ ಕಡೆಗೆ ಮುಖ ಮಾಡಿರುವಂತಹ ಎತ್ತರದ ಕಟ್ಟಡಗಳಲ್ಲಿ ಜೀವಿಸುವುದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಪಾರ್ಟ್ಮೆಂಟ್ಗಳಲ್ಲಿ ಹಾಗೂ ಅದು ಅದರಲ್ಲೂ ಗಗನಚುಂಬಿ ಅಪಾರ್ಟ್ಮೆಂಟ್ಗಳಲ್ಲಿ, ಹಲವಾರು ಮಹಡಿಗಳಿರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಈಗ ವಾಸಯೋಗ್ಯ ಮನೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಹಾಗೆ ಇದರ ಸುರಕ್ಷತೆಯ ಬಗ್ಗೆನೂ ಗಮನ ಹರಿಸ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಮುಖ್ಯ, ಇದನ್ನೆಲ್ಲ ಕಟ್ಟೋದಕ್ಕೆ ಯಾವ ರೀತಿಯ ಪ್ರಿಪ್ರೇಷನ್ ಬೇಕಾಗುತ್ತೆ, ಯಾವ ರೀತಿಯ ಇಂಜಿನಿಯರಿಂಗ್ ಟೆಕ್ನಾಲಜಿಗಳನ್ನು ಬಳಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ.

ಈ ವರ್ಟಿಕಲ್ ಲಿವಿಂಗ್ಗೆ ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂತಂದ್ರೆ ದುಬೈನಲ್ಲಿರುವಂತಹ ಬುರ್ಜ್ ಖಲೀಫಾ. ಇದು ವಿಶ್ವದ ಅತ್ಯಂತ ಎತ್ತರದ ಕಟ್ಟಡದಲ್ಲಿ ಒಂದಾಗಿದೆ. ಒಂದಾಗಿರೋದಲ್ಲ, ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಹಾಗೆಯೇ ಆಧುನಿಕ ವಾಸ್ತುಶಿಲ್ಪ ಮತ್ತು ತಂತ್ರಜ್ಞಾನದ ಒಂದು ಅದ್ಭುತ ಸಾಧನೆ ಆಗಿದೆ. ಬುರ್ಜ್ ಖಲೀಫಾದಲ್ಲಿ ವಸತಿ, ಕಚೇರಿಗಳು, ಹೋಟೆಲ್ಗಳು ಮತ್ತು ಇತರ ಸೌಲಭ್ಯಗಳು ಇದೆ. ಇದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಧುನಿಕ ನಗರ ಜೀವನದ ಉತ್ತಮ ಉದಾಹರಣೆ ಆಗಿದೆ ಅಂತಲೂ ಸಹ ಹೇಳಬಹುದು. ಭವಿಷ್ಯದಲ್ಲಿ ಬುರ್ಜ್ ಖಲೀಫಾದಂತಹ ಗಗನಚುಂಬಿ ಕಟ್ಟಡಗಳನ್ನು ಪರಸ್ಪರ ಸಂಪರ್ಕಿಸುವಂತಹ ಸೇತುವೆಗಳು ಮತ್ತು ಮೇಲ್ಮಟ್ಟದ ಪಾದಚಾರಿ ಮಾರ್ಗಗಳನ್ನು ಸಹ ನಿರ್ಮಿಸಬಹುದು. ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಜನರು ಸುಲಭವಾಗಿ ಹೋಗಬಹುದು. ಕಟ್ಟಡದಲ್ಲೇ ಮನೆಗಳು, ಶಾಲೆಗಳು, ಅಂಗಡಿ, ಕಚೇರಿ, ಉದ್ಯಾನವನಗಳು ಮತ್ತು ಮನೋರಂಜನಾ ಕೇಂದ್ರಗಳು ಇರೋದರಿಂದ ಹೊರಗೆ ಹೋಗುವಂತಹ ಒಂದು ಪ್ರಮೇಯ ಬರುವುದೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ನಾವು ಈಗಾಗಲೇ ಏನು ನಮ್ಮ ಬೆಂಗಳೂರಿನಲ್ಲಿ ಹಲವಾರು ಅಪಾರ್ಟ್ಮೆಂಟ್ಗಳಿದೆ, ಒಳಗಡೆ ಬೇಕಾಗಿದ್ದಂಥ ಬ್ಯಾಡ್ಮಿಂಟನ್ ಕೋರ್ಟ್ ಇರ್ಬೋದು, ಕ್ರಿಕೆಟ್ ಫೀಲ್ಡ್ ಇರ್ಬೋದು, ಹಾಗೆ ಯೋಗ ಮಾಡೋದಕ್ಕೆ, ತರಗತಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಹಾಲ್ಗಳು, ಹಾಗೆ ಕೆಫೆಗಳು, ಸೂಪರ್ ಮಾರ್ಕೆಟ್ಗಳು, ಹಾಸ್ಪಿಟಲ್ಗಳು, ಹೋಟೆಲ್ಗಳು, ಹಾಗೆಯೇ ಮೆಡಿಕಲ್ ಶಾಪಿಂದ ಹಿಡಿದು ಪ್ರತಿಯೊಂದು, ಇದಲ್ಲದೆ ಆನ್ಲೈನ್ ಡೆಲಿವರಿ ಅನ್ನೋದು ಸಹ ಇರೋದ್ರಿಂದ ಹೆಚ್ಚಾಗಿ ನಾವು ಎಲ್ಲದಕ್ಕೂ ಹೊರಗೆ ಹೋಗಬೇಕು, ಮಾರ್ಕೆಟ್ಗೆ ಹೋಗಬೇಕು ಅನ್ನೋಂತಹ ಪ್ರಮೇಯ ಕಡಿಮೆ. ಆದ್ರೂ ಏನು ಮಾರ್ಕೆಟ್ಗಳಲ್ಲಿ ಜನಸಂದಣಿ ಕಡಿಮೆ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇದೊಂದು ರೀತಿ ಹೈಫೈ ಲಿವಿಂಗ್ ಅಂತಲೇ ಹೇಳ್ಬೋದು. ಈ ಹೈಫೈ ಲಿವಿಂಗ್ನಲ್ಲಿ ಇದ್ದಾಗ ಎಲ್ಲದಕ್ಕೂ ನಾವು ಆನ್ಲೈನನ್ನು ಅವಲಂಬಿಸಬಹುದು, ಅಥವಾ ಬಿಲ್ಡಿಂಗಲ್ಲೇ ಇರುವಂತಹ ಒಂದು ಏನು ನಮಗೋಸ್ಕರನೇ ಒಂದು ಸಿಟಿ ನಿರ್ಮಾಣ ಆಗಿರುತ್ತೆ, ಅಲ್ಲಿರುವಂತಹ ಸೌಲಭ್ಯಗಳನ್ನು ಸಹ ನಾವು ಬಳಸ್ಕೋಬಹುದು. ಈಗ ಜೋಗ ಜಲಪಾತ ಇರೋದೇ 253 ಮೀಟರು, ಅಂದರೆ 830 ಫೀಟ್ ಇದೆಯಂತೆ. ಆದರೆ ಈ ಬುರ್ಜ್ ಖಲೀಫಾ ಏನಿದೆ ಅದು 160 ಮಹಡಿ ಇದೆ, ಹಾಗೆ 828 ಮೀಟರ್ ಇದೆಯಂತೆ. ಊಹೆ ಮಾಡ್ಕೊಳ್ಳಿ, ಜೋಗ ಜಲಪಾತ 253 ಮೀಟರ್ ಇದ್ರೆ ಈ ಬುರ್ಜ್ ಖಲೀಫಾ 828 ಮೀಟರ್ ಇದೆಯಂತೆ, 160 ಮಹಡಿ ಇದೆಯಂತೆ. ಹಾಗಾದರೆ ಇಂತಹ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಯಾವ ರೀತಿ ಟೆಕ್ನಾಲಜಿ ಬೇಕಾಗುತ್ತೆ ಅಂದರೆ, ಮೊದಲನೇದಾಗಿ ಆಳವಾದಂಥ ಅಡಿಪಾಯ ಬೇಕಾಗುತ್ತೆ. ಬುಡ ಗಟ್ಟಿಯಾಗಿದ್ರೆ ಅಲ್ವಾ ಇಂಥ ಒಂದು ದೊಡ್ಡ ಗಿಡನ ನೆಡೋಕ್ಕಾಗೋದು ಅನ್ನೋ ರೀತಿ 828 ಮೀಟರ್ ಅಂದರೆ ಕಡಿಮೆ ಇಲ್ಲ. ಅಷ್ಟು ಎತ್ತರಕ್ಕೆ ಒಂದು ಬಿಲ್ಡಿಂಗನ್ನು ನಿಲ್ಲಿಸಬೇಕು ಅಂತಂದರೆ ಎಷ್ಟು ವೈರುಧ್ಯಗಳಿರುತ್ತೆ, ನಮ್ಮ ಪರಿಸರ ಎಷ್ಟು ವೈರುಧ್ಯಗಳನ್ನ ಒಡ್ಡುತ್ತೆ, ಅದೆಲ್ಲದಕ್ಕೂ ಸರಿಯಾದಂತಹ ತಂತ್ರಜ್ಞಾನವನ್ನು ರೂಪಿಸಬೇಕು. ಗಾಳಿಯೊಂದಿಗೆ ಹೊಂದಿಕೊಳ್ಳುವಂತಹ ವಿನ್ಯಾಸ, ಎಕ್ಸ್ಪ್ರೆಸ್ ಲಿಫ್ಟ್ಗಳಿರಬೇಕು, ಗ್ರೂಪ್ ಫ್ಲೋರ್ಗಳಿಗೆ ಸ್ಪೆಷಲ್ ಆಗಿರುವಂತಹ ಲಿಫ್ಟ್ಗಳಿರಬೇಕು, ಹಾಗೆ ಗಾಳಿಯ ಚಲನೆಯೊಂದಿಗೆ ಹೊಂದುವಂತಹ ವಿನ್ಯಾಸವನ್ನು ಮಾಡಿರಬೇಕು. ಗಾಳಿ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರುತ್ತೆ, ಹಾಗಾಗಿ ಕೆಲವೊಮ್ಮೆ ಬಿಲ್ಡಿಂಗ್ಗಳು ಟ್ವಿಸ್ಟ್ ಆಗಿರೋ ತರ ವಿನ್ಯಾಸವನ್ನು, ಎತ್ತರಕ್ಕೆ ಹೋದಂತೆ ಟ್ವಿಸ್ಟ್ ಆಗಿರುವಂತಹ ವಿನ್ಯಾಸಗಳನ್ನು ಮಾಡಿರ್ತಾರೆ. ನೀರು, ವಿದ್ಯುತ್ ಸೇರಿ ಹಲವು ಸಂಪರ್ಕಗಳ ವ್ಯವಸ್ಥೆ ಇರಬಹುದು. ಅಷ್ಟು ಮೇಲೆ ನೀರು ಹೋಗಬೇಕು ಅಂದರೆ ಅದಕ್ಕೆ ಬೇಕಾಗುವಂತಹ ಪ್ರೆಷರ್ ಮೋಟರ್ಗಳು, ಪಂಪ್ಗಳ ಅಳವಡಿಕೆ ಹಾಗೂ ಅದಕ್ಕೆ ಬೇಕಾದಂತಹ ಅತ್ಯುತ್ತಮ ವಿನ್ಯಾಸವನ್ನು ಸಹ ಮಾಡಬೇಕಾಗತ್ತೆ. ಇಂಥ ಸಂಪರ್ಕ ವ್ಯವಸ್ಥೆಗಳು ಹಾಗೂ ಭವಿಷ್ಯದ ನಗರಗಳಿಗೆ ವಾಸ್ತುಶಿಲ್ಪದ ಪರಿಕಲ್ಪನೆಯಾಗಿ ಇಂತಹ ಕಟ್ಟಡಗಳು ನಿಲ್ತಾ ಇದೆ. ರೆಸ್ಟೋರೆಂಟ್, ಕೆಫೆ, ಆಸ್ಪತ್ರೆ, ಮೆಡಿಕಲ್ ಇದೆಲ್ಲ ಇದಾಗಲೇ ನಾನು ಹೇಳಿಬಿಟ್ಟೆ. ಇದೆಲ್ಲದನ್ನ ಮಾಡಿ ಒಂದು ವರ್ಟಿಕಲ್ ಲಿವಿಂಗ್ ಅನ್ನು ಸೃಷ್ಟಿ ಮಾಡಿ ಭೂಮಿಯ ಲಭ್ಯತೆ ಕಡಿಮೆ ಇರುವಲ್ಲೂ ಸಹ ನಾವು ಬದುಕಬಹುದು ಅಂತ ತೋರಿಸ್ತಾ ಇರೋ ನಮ್ಮ ಇಂಜಿನಿಯರ್ಗಳಿಗಿರಬಹುದು, ಹಾಗೆ ಇಂತಹ ವಿನ್ಯಾಸವನ್ನು ಮಾಡ್ತಾ ಇರುವಂತಹ ಬುದ್ಧಿಜೀವಿಗಳಿಗೆ ಒಂದು ಸಲಾಮ್ ಅಂತೂ ಹೇಳಲೇಬೇಕು ಅಂತ ಹೇಳ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಂತಹ ಮಾಹಿತಿ ಹಾಗೂ ಹೇಳಿದಂತಹ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಪ್ರಸಾರವಾದ ಹಾಡುಗಳನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಇಷ್ಟೊತ್ತು ನಿಮ್ಮ ಜೊತೆಗೆ ಇದ್ದದ್ದು ನಾನು ಆರ್ ಜಿ ಸಿಂಧು. ಕೊನೆಯ ಹಾಡು ಮೂಡಿ ಬರ್ತಾ ಇದ್ದೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. ಎಂಟನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ, ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಕೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿತ್ವದ ಪ್ರಮುಖ ಕೇಂದ್ರವಾಗಿ ರೂಪಿಸಲು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಹಾಗೂ ಸಂಶೋಧಕರು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಾಹ್ಯಾಕಾಶ, ಮೊಬಿಲಿಟಿ ಮತ್ತು ಡ್ರೋನ್ ಕ್ಷೇತ್ರಗಳ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು, ಪರೀಕ್ಷಿಸಲು, ಉತ್ಪಾದಿಸಲು ಮತ್ತು ವಾಣಿಜ್ಯ ಮಟ್ಟದಲ್ಲಿ ವಿಸ್ತರಿಸಲು ಅನುಕೂಲಕರ ವಾತಾವರಣ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025-30 2033ರ ವೇಳೆಗೆ ಭಾರತದ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ 50% ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ 5% ಪಾಲು ಪಡೆಯುವುದು, 3 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆ ಆಕರ್ಷಿಸುವುದು ಹಾಗೂ 50,000 ವೃತ್ತಿಪರರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ದುಂಡುಮೇಜಿನ ಸಭೆಯಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್, ದಕ್ಷಿಣ ಭಾರತದಲ್ಲಿನ ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಸ್ಮನ್ ಸೇರಿದಂತೆ ಹೂಡಿಕೆದಾರರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಶೀಲನೆ ಮುಂದುವರೆದಿದ್ದು, ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರವೇ ಈ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ನಿರ್ಧರಿಸಿರುವುದಾಗಿ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿ

0: ಪಡುವ ಪರಿಸ್ಥಿತಿ ಇದ್ದು ಕರಾವಳಿ ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಬರಗಾಲವಿದೆ ಎಂದು ಹೇಳಿದ್ದಾರೆ. ಕೆಲ ತಾಲೂಕುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಈಗಾಗಲೇ ಘೋಷಿಸಿರುವ ಪಟ್ಟಿಯಲ್ಲಿ ವಿರೋಧ ಪಕ್ಷದ ಶಾಸಕರಿರುವ ತಾಲೂಕುಗಳೂ ಇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿಯಮಗಳಡಿ ಬರ ಪ್ರದೇಶಗಳನ್ನು ಘೋಷಣೆ ಮಾಡಲಾಗಿದೆಯೇ ಹೊರತು ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನೈಸ್ ನಿವೇಶನ ಹಂಚಿಕೆ ವಿಚಾರದಲ್ಲಿ ಯಾರಿಗೂ ವೈಯಕ್ತಿಕ ಲಾಭ ಮಾಡಿಕೊಡುವ ಉದ್ದೇಶವಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ತೆಂಗು ಬೆಳೆಗಾರರು, ವರ್ತಕರು ಹಾಗೂ ಮಂಡಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಆಲಿಸಿದರು. ಎಪಿಎಂಸಿಯಲ್ಲಿ ಬಾಲಕಾರ್ಮಿಕ ಪದ್ದತಿಯನ್ನು ತಕ್ಷಣದಿಂದಲೇ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ಅನುಸರಿಸುತ್ತಿರುವವರನ್ನು ಬಂಧಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಹಾಗೂ ವ್ಯಾಪಾರಿಗಳಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ರಾಜ್ಯದ ಎಲ್ಲಾ ಎಪಿಎಂಸಿ ಮಾರುಕಟ್ಟೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲಿಸಿ ರೈತರಿಗೆ ಹಾಗೂ ವರ್ತಕರಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ. ವರ್ತಕರಿಂದ ಹೆಚ್ಚು ಹಣ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರಿಂದ ನೇರ ಖರೀದಿ ವೇಳೆ ತೂಕ ಮೋಸ ಆಗದಂತೆ ಕ್ರಮ ವಹಿಸಬೇಕು ಎಂದು ಎಪಿಎಂಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯ ಜೀವರ್ಗಿ ತಾಲೂಕಿನ ಇಟ್ಟನಹಳ್ಳಿ ಗ್ರಾಮದ ರೈತರ ಬೆಳೆ ವಿಮೆಗೆ ಪಾವತಿಸಿದ್ದ ಹಣವನ್ನು ಡಿಸಿಸಿ ಬ್ಯಾಂಕಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ 93 ರೈತರ ವಿಮೆ ತಿರಸ್ಕೃತಗೊಂಡಿದೆ. ನಿರ್ಲಕ್ಷ್ಯ ತೋರಿರುವ ಸೊಸೈಟಿ ಕಾರ್ಯದರ್ಶಿ ವಜಾಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಇಟ್ಟನಹಳ್ಳಿ ಗ್ರಾಮದ ರೈತ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಬೆಳೆ ವಿಮೆ ತಿರಸ್ಕೃತಗೊಂಡಿರುವುದರ ಬಗ್ಗೆ ಅಳಲು ತೋಡಿಕೊಂಡರು. ಈ ವೇಳೆ ರೈತರು ಹಣ ಪಾವತಿ ಮಾಡಿರುವ ಪಟ್ಟಿ ಪರಿಶೀಲಿಸಿದ ಮುಖ್ಯಮಂತ್ರಿ ಕೂಡಲೇ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳನ್ನು ವಜಾಗೊಳಿಸುವಂತೆ ಆದೇಶಿಸಿದ್ದಾರೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು ಶೇಕಡ 57% ಕಡಿತಗೊಳಿಸಲಾಗಿದೆ. ಮಳೆಯ ಪ್ರಮಾಣ ಇಳಿಮುಖವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಕೊಡಗಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದ್ದು ಜಲಾಶಯಕ್ಕೆ ಬರುತ್ತಿದ್ದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ. 124.80 ಅಡಿ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 106.84 ಅಡಿಗಳಷ್ಟಿದೆ. ಒಳಹರಿವು 2,511 ಕ್ಯೂಸೆಕ್ ಇದ್ದು ಹೊರಹರಿವು 4,800 ಕ್ಯೂಸೆಕ್ ಆಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಳ್ಳಾರಿ ಚಲೋ ಪಾದಯಾತ್ರೆ 8ನೇ ದಿನವಾದ ಇಂದು ಸಂಡೂರು ತಾಲೂಕಿನ ಹಳೆ ದರೋಜಿ ಗ್ರಾಮದಿಂದ ಆರಂಭವಾಗಿದೆ. ಪಾದಯಾತ್ರೆಗೂ ಮುನ್ನ ನಾಡೋಜ ಬುರ್ರಕಥಾ ದರೋಜಿ ಈರಮ್ಮ ಅವರ ಸ್ಮಾರಕಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪಾದಯಾತ್ರೆಯಲ್ಲಿ ಪಕ್ಷದ ಮುಖಂಡರಾದ ಅಶ್ವಥ್ ನಾರಾಯಣ್, ಬಿ ಶ್ರೀರಾಮಲು, ಜಿ ಜನಾರ್ದನ ರೆಡ್ಡಿ, ಸಿಟಿ ರವಿ ಸೇರಿದಂತೆ ಹಲವರು ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದರು. 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಯ ಬಳಿಕ ಬಳ್ಳಾರಿಯಲ್ಲಿ ಬಿಜೆಪಿ ನಡೆಸಲು ಉದ್ದೇಶಿಸಿದ್ದ ಬೃಹತ್ ಸಮಾವೇಶಕ್ಕೆ ಅನುಮತಿ ನೀಡಲು ಜಿಲ್ಲಾಡಳಿತ ನಿರಾಕರಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಳ್ಳಾರಿ ಜಿಲ್ಲಾಡಳಿತ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಸೆಪ್ಟೆಂಬರ್ 10 ಬಳ್ಳಾರಿಯಲ್ಲಿ ಸಮಾವೇಶ ನಡೆಸಲು ಬಿಜೆಪಿ ಜಿಲ್ಲಾಡಳಿತದಿಂದ ಅನುಮತಿ ಕೋರಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 50,000 ಮಂದಿಯನ್ನು ಆಹ್ವಾನಿಸಲು ನಿರ್ಧರಿಸಲಾಗಿತ್ತು. ಮಂಗಳೂರು ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಗಳು ಸ್ಮಾರ್ಟ್ಫೋನ್ ಬಳಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಗಳೂರಿನಲ್ಲಿರುವ ಜಿಲ್ಲಾ ಕಾರಾಗೃಹದ ಎ ಬ್ಲಾಕ್ ಮೇಲೆ ದಿಢೀರ್ ದಾಳಿ ನಡೆಸಿದ ಪೊಲೀಸರು ಖೈದಿಗಳ ಬಳಿ ಇದ್ದ 10 ಸ್ಮಾರ್ಟ್ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೈಲಿನೊಳಗೆ ನಿಷೇಧಿತ ಮೊಬೈಲ್ ಬಳಕೆಯಾಗುತ್ತಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 3,508 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಆಂಬ್ಯುಲೆನ್ಸ್ ಸೇವೆಯಲ್ಲಿನ ಬಿಕ್ಕಟ್ಟಿಗೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಪುಟಗಟ್ಟಲೆ ಜಾಹೀರಾತು ನೀಡುವ ಸರ್ಕಾರಕ್ಕೆ 108 ಸಿಬ್ಬಂದಿಗೆ ನ್ಯಾಯ ನೀಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸಿಬ್ಬಂದಿಯ ಬೇಡಿಕೆ ಈಡೇರಿಕೆಗೆ ಕುರಿತಂತೆ ಸರ್ಕಾರ ಮೌನ ವಹಿಸಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅಪೌಷ್ಟಿಕತೆ ನಿವಾರಣೆಗೆ ರಾಗಿ ಮಾಲ್ಟ್ ಉತ್ತಮ ಆಹಾರವಾಗಿದ್ದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಸಹಕಾರಿಯಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಾಲಕರ ಶಾಲೆಯಲ್ಲಿ ಅನ್ನಪೂರ್ಣ ಬೆಳಗಿನ ಪೌಷ್ಟಿಕ ಆಹಾರ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ವಾಸಂತಿ ಅಮರ್, ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಮೇಶ್ ಉಪಸ್ಥಿತರಿದ್ದರು. ಗಣೇಶೋತ್ಸವದ ಹೆಸರಿನಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ನೂತನ ಪೊಲೀಸ್ ಆಯುಕ್ತ ಭೂಷಣ್ ಭೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಗಣೇಶ ಹಬ್ಬದ ಸೌಹಾರ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ಮಾದರಿಯಲ್ಲಿ ಹುಬ್ಬಳ್ಳಿಯ ಗಣೇಶೋತ್ಸವವು ಖ್ಯಾತಿಗಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. ಎಂಟನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ, ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಖೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್, ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 2:41 ಇಪ್ಪತ್ತು ಸೆಕೆಂಡ್ಗಳು.

ಸ್ನೇಹಿತರೆ, ಚಿತ್ರಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಸೂಪರ್ ಹಿಟ್ ಗೀತೆಗಳು ನಿಮಗೋಸ್ಕರ ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಹಠವಾದಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ ಹಾಗೂ ರಘು ದೀಕ್ಷಿತ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ.

ಕರಟಕ ದಮನಕ ಚಿತ್ರದ ಹಾಡು, ಶ್ರುತಿ ಪ್ರಹ್ಲಾದ ಹಾಗೂ ಮಾಳು ನಿಪ್ಪನಾಳ್ ಅವರ ಧ್ವನಿಯಲ್ಲಿರುವಂತಹ ಹಾಡಿಗೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗರುಡ ಗಮನ ವೃಷಭ ವಾಹನ ಚಿತ್ರದ ಹಾಡು, ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಪವನ್ ಭಟ್ ಅವರ ಸಾಹಿತ್ಯ ಹಾಗೂ ಮಿದುನ್ ಮುಕುಂದನ್ ಅವರ ಸಂಗೀತ.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಇದು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:31:35. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ, ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ. ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಾ, ಹಾಗೇನೆ ನಿಮ್ಮ ಮೊಬೈಲ್ ಫೋನ್ಗಳನ್ನ ತೆಗೆದುಕೊಂಡು ನಮ್ಮ ಪ್ರಶ್ನೆಗೆ ಉತ್ತರಿಸೋದಕ್ಕೆ ರೆಡಿ ಆಗಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸ್ಬೇಕು ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವಾಗಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ಜಿ ಸಿಂಧು. ಹಾಗಾದರೆ ಇನ್ಯಾಕ ತಡ ನೀವೆಲ್ಲ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ, ಪ್ರಶ್ನೆಯನ್ನು ಕೇಳೋದಕ್ಕೆ ನಾನು ಸಹ ರೆಡಿಯಾಗಿದ್ದೀನಿ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಮೂಡಿ ಬರ್ತಾ ಇದೆ. ನೀಮ್ ಕರೋಲಿ ಬಾಬಾರವರ ಕುರಿತಾದ ಚಿತ್ರ ಸದ್ಯ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಜನಮನ್ನಣೆ ಗಳಿಸುತ್ತಿರುವ ಚಿತ್ರ ಯಾವುದು? ನೀಮ್ ಕರೋಲಿ ಬಾಬಾರವರ ಕುರಿತಾದಂತಹ ಚಿತ್ರ ಸದ್ಯ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಜನಮನ್ನಣೆ ಗಳಿಸ್ತಾ ಇರುವಂತಹ ಹಿಂದಿ ಚಲನಚಿತ್ರ ಯಾವುದು ಅನ್ನೋದು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ರಾಬರ್ಟ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತವಿದ್ದಂತಹ ಗೀತೆ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ನೆಚ್ಚಿನ ಕೇಳುಗರು ಕಳಿಸಿದ್ದೀರಿ. ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ ಅಂತ ನೋಡುವಂತಹ ಸಮಯ. ಮೊಟ್ಟ ಮೊದಲ ಸಂದೇಶ ಬಂದಿದೆ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಹಾಗೆಯೇ ನೇತ್ರ ಅವರು ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಗಜಾನನ ಭಟ್ ಬೋಳನ ಮಕ್ಕಿ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿ ಉತ್ತರ ಇದೆ. ಹಾಗೆ ಶಕುಂತಲಾ ಅಭಿಷೇಕ್ ಪುಟ್ಟು ಫ್ರಮ್ ಬಿಜಾಪುರ, ನಿಮ್ಮ ಉತ್ತರವೂ ಸಹ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ರೆ, ಎಡೆದೊರೆನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗೆ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕಳಿಸಿದ್ದೀರಿ, ಆದರೆ ಉತ್ತರ ಮಾತ್ರ ಮಿಸ್ಸಿಂಗ್ ಇದೆ. ಓಕೆ, ಮುಂದಿನ ಸಂದೇಶ ಹೊನ್ನೂರು ಅಲಿ ಹನುಮಂತಾಪುರ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು. ಹಾಗೆ ಮುಂದಿನ ಸಂದೇಶ ಬಂದಿದೆ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಬೆಂಗಳೂರಿನಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ, ಆದರೆ ನಿಮ್ಮ ಉತ್ತರ ತಪ್ಪಾಗಿದೆ, ಸಾರಿ. ಮುಂದಿನ ಸರಿಯಾದ ಉತ್ತರ ಕಳಿಸಿದ್ದವರು ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿ

ಮೈಸೂರಿನಿಂದ ಕಳಿಸಿದ್ದೀರಿ, ಸರಿಯಾದ ಉತ್ತರ. ಮುಂದಿನ ಸಂದೇಶ ಯಾರ್ದು? ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿಯಿಂದ ಸರಿಯಾದ ಉತ್ತರ. ಮುಂದಿನ ಸರಿಯಾದ ಉತ್ತರ ಸುಭಾನ್ ಕೋರಿಯವರು ಹಂಪಸಾಗರದಿಂದ ಕಳಿಸಿದ್ದಾರೆ. ಹಂಪಿಯಿಂದ ಜಾಫರ್ ಅವರು ಕಳಿಸಿದ್ದಾರೆ ಸರಿಯಾದ ಉತ್ತರ. ಹಾಗೆಯೇ ಮುಂದಿನ ಸರಿಯಾದ ಉತ್ತರವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಮಡಿ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಚಿತ್ರ ಕನಕರಾಯ ರತ್ನಾಪುರದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗಾದರೆ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವ ಸಮಯ. ನಿಮ್ ಕರೋಲಿ ಬಾಬಾರವರ ಕುರಿತಾದಂತಹ ಚಿತ್ರ ಸದ್ಯ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಜನಮನ್ನಣೆಯನ್ನು ಗಳಿಸ್ತಾ ಇರುವಂತಹ ಚಿತ್ರ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಹನುಮಾನ್ ಅಂಶ್. ಹನುಮಾನ್ ಅಂಶ್ ಅನ್ನುವ ಚಿತ್ರ ನಿಮ್ ಕರೋಲಿ ಬಾಬಾರವರ ಕುರಿತಾಗಿ ಬಂದಿರುವಂತಹ ಚಿತ್ರ ಸದ್ಯಕ್ಕೆ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನವನ್ನು ಕಾಣುತ್ತಾ ಜನಮನ್ನಣೆಯನ್ನು ಗಳಿಸ್ತಾ ಇದೆ. ಸ್ನೇಹಿತರೆ, ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನು ನೋಡುವ ಸಮಯ. 2026 ಮಿಸ್ ವರ್ಲ್ಡ್ ಕಿರೀಟ ಮುಡಿಗೇರಿಸಿಕೊಂಡ ಸುಂದರಿಯ ಹೆಸರೇನು? 2026 ಸಾಲಿನ ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡ ಸುಂದರಿಯ ಹೆಸರೇನು ಅನ್ನೋದು ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಿಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋನಲ್ಲಿ ನಿಮ್ಮ ನೆಚ್ಚಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಮ್ಮ ಕೇಳುಗರು ನಮ್ಮ ಇನ್ಬಾಕ್ಸನ್ನು ಫುಲ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಸಂದೇಶ, ಎಷ್ಟೊಂದು ಸರಿಯಾದ ಉತ್ತರಗಳು ಬಂದು ತಲುಪಿದೆ. ಹಾಗಾದರೆ ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ರಿ, ಮೊದಲಿಗರು ಯಾರು ಅಂತ ನೋಡೋಣ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಸೋಮಶೇಖರ್ ಶಾಮನೂರು ದಾವಣಗೆರೆ, ಸುಧಾ ಬೂದಿಹಾಳ್, ಅನಿಲ್ ಬಿಷ್ಣಣ್ಣನವರ್ ಶಮನೆವಾಡಿ, ರಘುನಾರಾಯಣ್ ಬೆಂಗಳೂರು, ಹಸನ್ ಸಾಬ್ ಹನುಮಂತಾಪುರ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಎ ಹರಿಹರನ್ ವಿಜ್ಞಾನ ನಗರ, ಚಂದ್ರಕಾಂತ್ ಹವಾಲ್ದಾರ್, ಸುಮಿತ್ರಾ ಸಂಡೂರು, ಸುಜಾತ ಆರ್ ಗಣೇಶ್ ರಾಜಾಜಿನಗರ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಆಶಾ ಶ್ರೀನಿವಾಸ್ ಪಿನ್ನಿಪೇಟೆ, ಬಿ ಕೆ ಶಿವಕುಮಾರ್ ಹಾಗೂ ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಯಶೋಧ ಈಚಲಕರಂಜಿ ಮಹಾರಾಷ್ಟ್ರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಇದಷ್ಟೇ ಅಲ್ಲದೆ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ತುಂಬಾ ಸಂತೋಷ. ಹಾಗಾದರೆ ನಮ್ಮ ಪ್ರಶ್ನೆ ಏನಿತ್ತು, ಸರಿಯಾದ ಉತ್ತರ ಏನು ಅಂತ ತಿಳಿಯುವ ಸಮಯ. ಎರಡ್ ಸಾವಿರದ 2026 ಸಾಲಿನ ಮಿಸ್ ವರ್ಲ್ಡ್ ಕಿರೀಟ ಮುಡಿಗೇರಿಸಿಕೊಂಡ ಸುಂದರಿಯ ಹೆಸರೇನು ಅಂತ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಜೋಹೆರಿ ಮೋಲ್. ಡೊಮಿನಿಕನ್ ರಿಪಬ್ಲಿಕ್ ದೇಶದ ಚೆಲುವೆ 2026 ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ದೀರಿ, ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ಹಾಗೆ ಮತ್ತೊಂದು ಪ್ರಶ್ನೆ ನಿಮಗೋಸ್ಕರ ರೆಡಿಯಾಗಿದೆ. ಕಾರ್ಯಕ್ರಮದ ಮೂರನೇ ಪ್ರಶ್ನೆ, ಜನರಿಂದ ಪ್ರೇಕ್ಷಕರಿಂದಲೇ ಹಣ ಸಂಗ್ರಹಿಸಿ ನಿರ್ಮಿಸಿದಂತಹ ಮೊದಲ ಕನ್ನಡದ ಚಲನಚಿತ್ರ ಯಾವುದು? ಕ್ರೌಡ್ ಫಂಡಿಂಗ್ ಮಾಡಿ ನಿರ್ಮಾಣ ಮಾಡಿದಂತಹ ಮೊದಲ ಕನ್ನಡ ಚಿತ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಕ್ರೌಡ್ ಫಂಡಿಂಗ್ ಅಂದರೆ ಪ್ರೇಕ್ಷಕರಿಂದಲೇ ಹಣವನ್ನು ಸಂಗ್ರಹಿಸಿ ನಿರ್ಮಾಣ ಮಾಡಿದಂತಹ ಮೊದಲ ಕನ್ನಡದ ಚಿತ್ರ ಯಾವುದು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಕೇಳ್ತಾ ಕೇಳ್ತಾ ಉತ್ತರ ಏನಿರ್ಬೋದು ಅಂತ ಗೆಸ್ ಮಾಡ್ತಾ ನಮಗೆ ಮೆಸೇಜ್ ಮಾಡಿ.

ನೆನಪೆ ನಿತ್ಯ ಮಲ್ಲಿಗೆ ಅನ್ನುವ ಹಾಡನ್ನ ಕೇಳಿ ಬಂದ್ರಿ. ಕೆಂಡ ಸಂಪಿಗೆ ಚಿತ್ರದ ಹಾಡು, ಕಾರ್ತಿಕ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರವನ್ನ ಹಿಂದಿನ ಪ್ರಶ್ನೆಗೆ ಯಾರ್ಯಾರು ನೀಡಿದ್ದೀರಿ ಅಂತ ನೋಡುವಂತಹ ಸಮಯ. ದೇವಿ ಸಿಂಗ್, ಸರೋಜಾ ಸಿಂಗ್, ಸುಧಾಮೂರ್ತಿ ಕೆಹಳ್ಳಿ, ಜಗದಾಂಬಿಕಾ ಹಂಸವೇಣಿ, ಚಂದ್ರಪ್ಪ ಉತ್ತರಹಳ್ಳಿ, ಎನ್ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಎಸ್ ಕೆ ಸುಬ್ರಾಯಪ್ಪ ಸಾತನೂರು, ರವೀಂದ್ರ ಮಹಾಲೆ, ಕುಮಟಾ ನಾಗರಾಜ ರೆಡ್ಡಿ, ರಾಮತೀರ್ಥ ಹರಿಹರ. ಹಾಗೆ ಮುಂದಿನ ಸಂದೇಶ ಬಂದಿದೆ ಶ್ರೀಕಾಂತ್ ಗುಡ್ಕಿಂಡಿಯವರು ಧಾರವಾಡದಿಂದ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ದಾಮಿನಿ ಉಮೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗೆಯೇ ಶಿವಣ್ಣ ಟೇಲರ್ ಕಾಮನಕೆರೆಯಿಂದ ಸರಿಯಾದ ಉತ್ತರ, ವತ್ಸಲಮೂರ್ತಿಯವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮಣಿಕಂಠ ದಾವಣಗೆರೆಯಿಂದ ಸರಿಯಾದ ಉತ್ತರ. ಮುಂದಿನ ಸಂದೇಶ ಬಿ ಕೆ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹುಲಗಪ್ಪ ಕಡ್ಡಿ ರಾಮಪುರದಿಂದ ಸರಿಯಾದ ಉತ್ತರ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಯಾರಿದು ನಿಮ್ಮ ಹೆಸರನ್ನು ಕಳಿಸಿಲ್ಲ. ನಂಬರ್ ಎಂಡಿಂಗ್ ವಿತ್ 7957 7957 ಇವರು ಸಹ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರ. ಧಾರವಾಡದಿಂದ ವಾಣಿಶ್ರೀ ಅವರು, ಮಂದಿಶ್ರೀ ಅವರು ಸರಿಯಾದ ಉತ್ತರವನ್ನು, ಮಂಜುಶ್ರೀ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಯಾರಿದು ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಮೀನಾಕ್ಷಿ ಅವರು 8ನೇ ಮೈಲಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ಪ್ರಶ್ನೆಗೆ ಸರಿಯಾದ ಉತ್ತರ, ಕ್ರೌಡ್ ಫಂಡಿಂಗ್ನಿಂದ ನಿರ್ಮಾಣವಾದ ಮೊದಲ ಕನ್ನಡದ ಚಲನಚಿತ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಲೂಸಿಯಾ. 2013ರಲ್ಲಿ ತೆರೆ ಕಂಡಂತಹ ಚಿತ್ರ ಲೂಸಿಯಾ, ಇದು ಕ್ರೌಡ್ ಫಂಡಿಂಗ್ ಮಾಡಿ ನಂತರ 2023ರಲ್ಲಿ ಡೇರ್ಡೆವಿಲ್ ಮುಸ್ತಫಾ ಅನ್ನುವ ಚಿತ್ರವನ್ನು ಸಹ ಕ್ರೌಡ್ ಫಂಡಿಂಗ್ನಿಂದ ಮಾಡಲಾಗಿತ್ತು. ಆದರೆ ಪ್ರಥಮ ಚಿತ್ರ ಲೂಸಿಯಾ. ನಮ್ಮ ಕೊನೆಯ ಪ್ರಶ್ನೆಗೆ ಲೂಸಿಯಾ ಚಿತ್ರ ಸರಿಯಾದ ಉತ್ತರ, ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆ. ಹಾಗೆಯೇ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಳುಹಿಸ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಸ್ನೇಹಿತರೆ, 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಅತಿಥಿಯೊಬ್ಬರು ಜೊತೆ ಆಗ್ತಾ ಇದ್ದಾರೆ. ಕೃಷಿಯನ್ನು ಹೇಗೆ ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ, ಅವರ ಆಲೋಚನೆಗಳಲ್ಲಿ ಯಾವ್ಯಾವ ರೀತಿಯ ಹೊಸ ಹೊಸ ಯೋಜನೆಗಳು ಇದೆ ಅಂತ ಹೇಳಿ ತಿಳಿಯುವಂತಹ ಕಾರ್ಯಕ್ರಮ 4 ಗಂಟೆಯಿಂದ 5 ಗಂಟೆವರೆಗೂ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹಾಗೂ ಹೇಳಿದಂತಹ ಉತ್ತರಗಳು ಹಾಗೂ ಪ್ರಸಾರವಾದಂತಹ ಹಾಡುಗಳೆಲ್ಲ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:42. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಸ್ನೇಹಿತರೆ, ವೀಕೆಂಡ್ ಅಥವಾ ಸಾಲು ಸಾಲು ರಜೆ ಬಂತು ಅಂದರೆ ನಗರದ ಜನರು ರೆಸಾರ್ಟ್ ಕಡೆಗೆ ಮುಖ ಮಾಡ್ತಾರೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರವಾಸ ಅಂತ ಅಂದರೆ ಎಲ್ಲಿ ಹೋದರೆ ಮಕ್ಕಳಿಗೆ ಪ್ರಯೋಜನ ಆಗಬಹುದು ಅಂತ ಯೋಚನೆ ಮಾಡ್ತೀವಿ. ಇಲ್ಲೊಂದು ರೆಸಾರ್ಟ್ ಇದೆ, ಅಲ್ಲಿ ಬರೀ ಆಟ ಊಟ ಮೋಜು ಮಸ್ತಿ ಮಾಡಿ ಬರೋದಷ್ಟೇ ಅಲ್ಲದೆ ಅಲ್ಲಿ ಹೋದರೆ ನೀವು ಹೊಸದೊಂದು ಅನುಭವವನ್ನು ಪಡೆಯಬಹುದು. ಸ್ಪೆಷಲಿ ಕೃಷಿಯ ಕುರಿತಾಗಿ ಹಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿಯುವ ಜೊತೆಗೆ ಹೈನುಗಾರಿಕೆ, ಜೇನು ಕೃಷಿ, ಅಣಬೆ ಕೃಷಿ ಹಾಗೆ ಮನುಷ್ಯ ಸ್ನೇಹಿ ಪ್ರಾಣಿಗಳ ಪರಿಚಯ, ಮೀನುಗಾರಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಒಂದು ಎಜುಕೇಷನಲ್ ಟೂರ್ನ ಮಾಡಿ ಬರಬಹುದು. ಇಂತಹ ಆಲೋಚನೆಗಳೊಂದಿಗೆ ತಮ್ಮ ಪ್ರಯೋಗವನ್ನು ಉದ್ಯಮವಾಗಿಸಿದ ಡಾಕ್ಟರ್ ಉಷಾ ರಾಣಿಯವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇವರು ಉದ್ಯಮಿ, ಶಿಕ್ಷಣ ತಜ್ಞೆ ಹಾಗೂ ಕೃಷಿ ಉದ್ಯಮಿ. ಇವರ ಪ್ರೇರಣಾದಾಯಕ ಪ್ರಯಾಣದ ಕುರಿತು ಮಾತನಾಡುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ. ಡಾಕ್ಟರ್ ಉಷಾರಾಣಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಸಿಂಧು. ನಮಸ್ತೆ.
0: ಉಷಾರಾಣಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸಿಂಧು. ನಮಸ್ತೆ ಕನ್ನಡ ಜನತೆಗೆ.
0: ಓಕೆ, ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ನಾನಂತೂ ಸಣ್ಣದಾಗಿ ಮಾಡಿಕೊಟ್ಟೆ, ಆದರೆ ಪರಿಚಯ ನಿಮ್ಮ ಬಾಯಿಂದ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೇಳಿ ನಿಮ್ಮ ಬಗ್ಗೆ, ಹಾಗೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿ.
2: ಥ್ಯಾಂಕ್ ಯು ಸಿಂಧು. ನಾವು ಬಂದುಬಿಟ್ಟು ಹಳ್ಳಿಯಿಂದ ಬಂದಿದ್ದು, ಮತ್ತು ಅದಾದ ಮೇಲೆ ನಂದು MBA ಕಂಪ್ಲೀಟ್ ಆದಮೇಲೆ ಕೆಲವು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಾಯಿತು. ವರ್ಕ್ ಮಾಡಿದ ನಂತರ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ IT ಬಿಸ್ನೆಸ್ ಶುರು ಜೊತೆಗೇ ಹಳ್ಳಿಯಲ್ಲಿ ಜಾಗ ತೊಗೊಂಡ್ಬಿಟ್ಟು ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡ್ತಾ ಒಂದು ಇದನ್ನ ಏನಕ್ಕೆ ಎಜುಕೇಷನ್ ಪರ್ಪಸ್ಸಿಗೆ ಯುಟಿಲೈಸ್ ಮಾಡ್ಕೋಬಾರ್ದು, ಸೊ ಮಕ್ಕಳು ಕೂಡ ತಿಳುವಳಿಕೆ ಬರುತ್ತೆ, ಅಗ್ರಿಕಲ್ಚರ್ ಆನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಎಜುಕೇಷನಲ್ ಟೂರಿಸಮ್ ಮತ್ತು ಡೇ ಔಟಿಂಗ್ ಅಂತ ಶುರು ಮಾಡಿದ್ವಿ. ಲಾಸ್ಟ್ ಇಯರ್ ಶುರು ಮಾಡಿದ್ವಿ, ಬಟ್ ಈಗ ಇಟ್ಸ್ ಎ ಬಡ್ಡಿಂಗ್

0: ಈಗ ಅರಳುತ್ತಾ ಇದೆ.
1: ನಿಮ್ಮ ಹಿನ್ನೆಲೆ ನೋಡೋದಾದ್ರೆ ನೀವು ಎಂಎನ್ಸಿ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಓದಿರೋದು MBA, ಹಾಗೆ PhD ಸಹ ಮಾಡಿದ್ದೀರಿ ನೀವು. ಒಂದು ಕಾರ್ಪೊರೇಟ್, ಒಂದು ಏನಂತಾರೆ, ಒಂದು ಮಾಡರ್ನ್ ಲೈಫ್ ಕಡೆಗೆ ಹೆಚ್ಚಾಗಿ ಕಾರ್ಪೊರೇಟ್ ನಲ್ಲಿ ಕೆಲಸ ಮಾಡೋರಿಗೆ ಆ ಕಡೆಗೆ ಮುಖ ಮಾಡೋದು ಜಾಸ್ತಿ ಇರುತ್ತೆ. ಹಾಗೆ ನೀವೊಂದು ಕಂಪ್ನಿನೂ ಸಹ ಪ್ರಾರಂಭ ಮಾಡೋ ಪ್ರಯತ್ನ ಪಟ್ರಿ. ಅದಾದ್ಮೇಲೆ ಕೃಷಿ ಕಡೆಗೆ ಹೇಗೆ ಈ ಸಡನ್ ಟರ್ನ್ ಹೇಗೆ ಬಂತು ನಿಮ್ಗೆ, ಹೇಗೆ ಕೃಷಿ ಕಡೆಗೆ ನಿಮ್ಮ ಗಮನ ಬಂತು?
0: ಇದಕ್ಕೆಲ್ಲ ಥ್ಯಾಂಕ್ಸ್ ಟು ಕೋವಿಡ್ ಅಂತ ಹೇಳಬೇಕು.
1: ಓಕೆ,
0: ಕೆಲವರಿಗೆ ಇದು ಒಂದು ಒಳ್ಳೆ ಪಾಸಿಟಿವ್ ಆಗೂ ಆಗಿದೆ, ಕೆಲವರಿಗೆ ನೆಗೆಟಿವ್ ಆಗಿದೆ, ಸಾರಿ ಫಾರ್ ದಟ್. ಬಟ್ ಪಾಸಿಟಿವ್ ಆಗಿರೋರಿಗೆ, ನಂತರದವರಿಗೆ ಏನಂತಂದರೆ, ಅಲ್ಲಿ ಸ್ವಲ್ಪ ಜಾಗ ತೊಗೊಂಡ್ಬಿಟ್ಟು ಅದನ್ನು ಮುಂಚೆಯಿಂದ ಅಂದರೆ ಡ್ರಾಸ್ಟಿಕ್ ಚೇಂಜ್ ಆಯಿತು ನಮಗೂ. ಏಕೆಂದರೆ ಮೆಟ್ರೋ ಸಿಟಿಯಿಂದ ಹಳ್ಳಿಗೆ ಹೋಗಿ ಅಲ್ಲಿಂದ ಎಕ್ಸ್ಪೀರಿಯನ್ಷಿಯಲ್ ಹೊಸದಾಗಿ ಹೊಸ ಜೀವನ ಥರನೇ ಆಯಿತು.
1: ಓಕೆ,
0: ಹೇಗೆಂತಂದರೆ ಕೆಲವೊಂದು ಸರಿ ಸಾಕಪ್ಪ ಕೃಷಿ ಅಂತಲೂ ಅನಿಸಿದುಂಟು. ಅದಾದ ನೆಕ್ಸ್ಟ್ ಓಕೆ ಅರ್ಧ ಬಂದಿದ್ದೀವಿ, ಸ್ಟಾಪ್ ಮಾಡೋದು ಬೇಡ, ಇದನ್ನು ಮುಂದಿನ ಲೆವೆಲಿಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಬಟ್ ನಾವು ಏನು ಅಂದರೆ ರಿಗ್ರೆಟ್ ಮಾಡ್ತಿಲ್ಲ, ನಾವು ಏನು ಕೃಷಿ ಮಾಡ್ತಾ ಇದ್ದೀವಿ ಅದನ್ನು ಇದಿನವರೆಗೂ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ, ರಿಗ್ರೆಟ್ ಮಾಡಿದ್ದು ಉಂಟು.
1: ಓಕೆ,
0: ಬಟ್ ಅದಾದಮೇಲೆ ಒಂದು ಸ್ಟೆಪ್ ಮುಂದೆ ಬಂದಮೇಲೆ ವಿ ಆರ್ ಹ್ಯಾಪಿ ವಿತ್ ದಟ್, ಥ್ಯಾಂಕ್ಸ್ ಟು ನೇಚರ್ ಅಂತ ಹೇಳ್ಬೋದು.
1: ಇಂದ ಇಲ್ಲಿವರೆಗೂ ಅಂದರೆ ಆಲ್ಮೋಸ್ಟ್ 5 ವರ್ಷ, 5-6 ವರ್ಷ ಆಗಿರುತ್ತೆ. ಕೋವಿಡ್ ಅಂತ 2021 ತಗೊಂಡ್ರೆ 6 ವರ್ಷ ಅಂತೂ ಗ್ಯಾರಂಟಿ ಆಗಿರುತ್ತೆ. ಈ 6 ವರ್ಷದಲ್ಲಿ ನಿಮಗೆ ಕೃಷಿನ ಮಾಡಬೇಕು ಅನ್ನೋ ಭಾವನೆ ಬಂದಿದ್ದು ಒಂದು ಕಡೆಗಾದರೆ, ಅದನ್ನ ಎಜುಕೇಷನ್ ಕಡೆಗೆ ಟರ್ನ್ ಮಾಡ್ಬೋದು ಅನ್ನೋದು ಯಾವ ಪಾಯಿಂಟಲ್ಲಿ ನಿಮ್ಗೆ ಅನ್ನಿಸ್ತು?
0: ಈಗ ನಾವು ಎಲ್ಲದನ್ನು ಸಿಸ್ಟಮ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ದಾಗ ಕೆಲವೊಂದು ನಮ್ಮ ಫ್ರೆಂಡ್ಸ್ಗಳು ಬಂದಾಗ ನಾವು ಇಲ್ಲಿ ಸ್ಟೇ ಆಗಬೇಕು ಅಂತ ಹೇಳ್ತಾ ಇದ್ರು. ಸೊ ಇದನ್ನೇ ಒಂದು ಏನಕ್ಕೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ತಗೊಂಡು ಹೋಗ್ಬಾರ್ದು ಅನ್ಬಿಟ್ಟು, ಒಂದು
1: ನೀವು ಜಾಗ ತಗೊಂಡಾಗ ಕೃಷಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಈ ತರದ ಒಂದು ಐಡಿಯಾ ಇರಲಿಲ್ಲ. ಓಕೆ, ಫಾರ್ಮ್ ಹೌಸ್ ತರ ನೀವು
0: ಮಾಡಿದ್ವಿ.
1: ಓಕೆ,
0: ಅದಾದ್ಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಬರೋ ಆಲೋಚನೆ ಕೂಡ ಇತ್ತು.
1: ಓಕೆ,
0: ಅದು ಆದ್ಮೇಲೆ ನೇಚರ್ ಎಲ್ಲ ಕಲಿಸುತ್ತೆ ಅಂತಾರಲ್ಲ, ಹಾಗೆ ಒನ್ ಬೈ ಒನ್ ಅದು ಅಡಿಕ್ಟ್ ಆಗೋಯ್ತು ಅಲ್ಲೇ ಇರೋದಕ್ಕೆ.
1: ಓಕೆ,
0: ಸೊ ಅದಾದ ನೆಕ್ಸ್ಟ್ ಪ್ಲಾನಿಂಗ್ ಮಾಡಿಬಿಟ್ಟು ಪ್ಲಾಂಟಿಂಗ್ಸ್ ಒಂದು 20-25 ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ.
1: ಎಲ್ಲ ಐಡೆಂಟಿಟಿ ತರದ ಬೆಳೆನ ಬೆಳೀತಾ ಇಲ್ಲ ಇವಾಗ. ಎಷ್ಟು ಎಕರೆ ಜಮೀನು ಇದೆ ಅಂತ ಕೇಳ್ಬೋದು?
0: ನಮ್ದು ಅಲ್ಲಿ 3.5 ಎಕರೆ ಜಮೀನು ಇದೆ. ಅದ್ರಲ್ಲಿ ಆಲ್ಮೋಸ್ಟ್ 600 ಗಾವಾ ಪ್ಲಾಂಟ್ ಇದೆ, 300 ಕಸ್ಟರ್ಡ್ ಆಪಲ್ ಇದೆ, 200 ಸ್ಯಾಂಡಲ್ ಪ್ಲಾಂಟ್ ಇದೆ. ಅದಾದ್ಮೇಲೆ 200 ಮೂಸಂಬಿ, 200 ಮ್ಯಾಂಗೋಸ್, 40 ಕೋಕೋನಟ್, ಎಲ್ಲ ಮಿಕ್ಸ್ಡ್ ಇದೆ.
1: ಮಿಕ್ಸ್ಡ್ ಫಾರ್ಮಿಂಗ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಕಾರ್ಯಕ್ರಮದಲ್ಲಿ. ನಿಜವಾಗ್ಲೂ ತುಂಬಾ ಕುತೂಹಲಕಾರಿ ಅಂಶಗಳನ್ನ ನಿಮ್ಮ ಜೊತೆಗೆ ನಾನು ಮಾತಾಡಿ ತಿಳ್ಕೊಳ್ಳೋದಿದೆ. ಹಾಗೆ ನಮ್ಮ ಕೇಳುಗರಿಗೂ ಸಹ ಅದೇ ರೀತಿಯ ಪ್ರಶ್ನೆಗಳಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮಗೂ ಸಹ ಉಷಾರಾಣಿಯವರ ಜೊತೆಗೆ ಯಾವುದಾದ್ರೂ ಪ್ರಶ್ನೆಯನ್ನ ಕೇಳೋದಿದ್ರೆ, ಯಾವುದಾದ್ರೂ ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋದಿದ್ರೆ ಕೃಷಿಯ ಕುರಿತಾಗಿ ಹಾಗೂ ಕೃಷಿಯ ಶಿಕ್ಷಣದ ಕುರಿತಾಗಿ ಇದ್ರೆ, ಖಂಡಿತವಾಗ್ಲೂ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು, ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 ಈ ಸಂಖ್ಯೆಗೆ ಸಂದೇಶವನ್ನು ನೀವು ಕಳಿಸ್ಬೋದು. ಕಾರ್ಯಕ್ರಮದಲ್ಲಿ ಮುಂದುವರೋಣ. ಉಷಾ ಅವರೇ, ಒಂದು ಹಾಡನ್ನು ಕೇಳಿ ಬರೋಣ.

0: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಉಷಾರಾಣಿಯವರು. ಮೇಡಮ್ ಹೇಳಿ, ನಾವು ಮಾತಾಡ್ತಾ ಇದ್ವಿ, ನೀವು ಮೊದಲು ಜಾಗವನ್ನು ಖರೀದಿ ಮಾಡಿದ್ರಿ, ಕೃಷಿ ಜಮೀನನ್ನು, ಅಲ್ಲಿ ನೀವು ಬೆಳೆಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರಿ, ಅಲ್ಲಿಂದ ನಿಮಗೆ ಇದನ್ನು ಉದ್ಯಮವಾಗಿಸ್ಬಹುದು, ಹಾಗೆ ಇದನ್ನು ಎಜುಕೇಷನ್ ಕಡೆಗೂ ಸಹ ಟರ್ನ್ ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತು. ಹೇಳಿ, ಇದ್ರ ಬಗ್ಗೆ ಯಾವ ಒಂದು ಪಾಯಿಂಟಲ್ಲಿ ನಿಮ್ಮ ಈ ಪ್ರಯತ್ನಗಳಿಗೆಲ್ಲ ಪ್ರತಿಕ್ರಿಯೆ ಸಿಕ್ಕಾಗ ಯಾವ ಒಂದು ಪಾಯಿಂಟಲ್ಲಿ ನಿಮ್ಗೆ ಈ ಥರ ಅನ್ನಿಸ್ತು?
1: ಹೌದು, ಅದಾದ ಮೇಲೆ ನಾವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗಿತ್ತು.
0: ಓಕೆ.
1: ಅದ್ರ ನೇಮ್ ಬಂದುಬಿಟ್ಟು ಸ್ಕೈವೋ ಸಿರಿ ಅಂದ್ಬಿಟ್ಟು.
0: ಓಕೆ.
1: ಸ್ಕೈವೋ ಸಿರಿ ಅಂದರೆ ಕೇವಲ ಒಂದು ಫಾರ್ಮ್ ಅಥವಾ ಟೂರಿಸಂ ಡೆಸ್ಟಿನೇಷನ್ ಅಲ್ಲ, ಕೃಷಿ, ಪ್ರಕೃತಿ, ಶಿಕ್ಷಣ ಮತ್ತು ಎಂಟರ್ಪ್ರಿನರ್ಶಿಪ್ ಅನ್ನು ಒಂದೇ ವೇದಿಕೆಯಲ್ಲಿ ತರುವ ಒಂದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್.
0: ಓಕೆ.
1: ಮತ್ತು ನಮ್ಮ ವಿಷನ್ ಏನಂತಂದರೆ, ಮುಂದಿನ ಪೀಳಿಗೆ ಕೃಷಿಯನ್ನು ಕೇವಲ ಒಂದು ವೃತ್ತಿಯಾಗಿ ನೋಡೋದಲ್ಲ, ಪ್ರೊಫೆಷನಲ್ ಆಗಿ ನೋಡ್ಬೋದು ಇವಾಗ, ಬಟ್ ಇನ್ ಫ್ಯೂಚರ್ ಅದರಲ್ಲಿ ಏನೇನು ಅವಕಾಶ ಗುರುತಿಸಿ ಹೊಸ ಉದ್ಯಮಗಳನ್ನು ಸೃಷ್ಟಿಸುವಂತೆ ಪ್ರೇರೇಪಿಸುವುದು. ಸ್ಕೈವೋ ಸಿರಿ ಅಂತಂದರೆ ವೇರ್ ಲರ್ನಿಂಗ್ ಮೀಟ್ಸ್ ನೇಚರ್, ಅಗ್ರಿಕಲ್ಚರ್ ಆ್ಯಂಡ್ ಆಂಟರ್ಪ್ರಿನರ್ಶಿಪ್.
0: ಓಕೆ.
1: ಸ್ಕೈವೋ ಸಿರಿ ಒಂದು ನಾನು ಹೇಳ್ದಂಗೆ ಒಂದು ಫಾರ್ಮ್ ವಿಸಿಟ್ ಅಥವಾ ಡೇ ಔಟಿಂಗ್ ಹೋಗಿ ಬರೋದಷ್ಟೇ ಅಲ್ಲ, ಅದರಲ್ಲಿ ಏನಂತಂದರೆ ಒಂದು ನೇಚರ್ ಅಗ್ರಿಕಲ್ಚರ್ ಕೂಡ ಇದೆ, ನೇಚರ್ ಇದೆ, ಅದಾದ ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಮತ್ತು ಎಜುಕೇಷನಲ್ ಟೂರಿಸಂ ಫಾರ್ ಸ್ಟೂಡೆಂಟ್ಸ್.
0: ಓಕೆ. ನಿಮ್ಮಲ್ಲಿ ಬರೋರಿಗೆ ಯಾವ್ಯಾವ ಅನುಭವಗಳನ್ನ, ಒಂದು ದಿನದಲ್ಲಿ ಒಂದು ದಿನ ಡೇ ಔಟಿಂಗ್ ಬಂದರೆ ಒಬ್ಬ ವ್ಯಕ್ತಿ ಯಾವ್ಯಾವ ರೀತಿಯ ಹೊಸ ಅನುಭವಗಳಿಂದ ಆಚೆ ಬರಬಹುದು?
1: ಅವರಿಗೆ, ನಾನು ಒಂದು ಅಗ್ರಿಕಲ್ಚರ್ ಮಾಡಿದೆ, ಮಿಸ್ ಮಾಡ್ಕೊಂಬಿಟ್ನಲ್ಲ, ನಾನು ಇಷ್ಟು ದಿನ ಮಾಡಿದೆ ಅಂತ ಅವರು ರಿಗ್ರೆಟ್ ಮಾಡ್ತಾರೆ. ಬಟ್ ಅದಾದ ಮೇಲೆ ಅವರು ಅಟ್ಲೀಸ್ಟ್ ಒಂದು ಎಂಟರ್ಪ್ರಿನರ್ಶಿಪ್ಗಾದರೂ, ಅಗ್ರಿಪ್ರಿನರ್ಶಿಪ್ ಏನಾದರೂ ಸರಿ, ಒಂದು ಹೊಸ ಹೆಜ್ಜೆ ಕಾಲಿಡ್, ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಚಿಂತನೆ ಬರ್ಬೋದು,
0: ಪ್ರೇರಣೆ ಸಿಗ್ಬಹುದು.
1: ಹೌದು, ಪ್ರೇರಣೆ ಸಿಗ್ಬೋದು. ಇದು ತುಂಬ ಕಷ್ಟನೂ ಅಲ್ಲ, ತುಂಬ ಈಸಿನೂ ಅಲ್ಲ. ನಾವು ಯಾವ ರೀತಿ ಅನ್ಕೊಂತೀವಿ ಅಂದರೆ, ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕಷ್ಟೆ. ಅದಾದ್ಮೇಲೆ ಎಲ್ಲದು ಈಸಿ ಆಗ್ತಾ ಹೋಗುತ್ತೆ.
0: ಹೌದು,
1: ಅಗ್ರಿಕಲ್ಚರೇ ಆಗಲಿ ಅಥವಾ IT ಬಿಸ್ನೆಸ್ ಆಗಲಿ, ಯಾವುದೇ ಕೆಲಸ ತಗೊಳ್ಳಿ, ನಮ್ದು ಏನಿದೆ ಕಂಫರ್ಟ್ ಝೋನು, ಅದರಿಂದ ಆಚೆ ಬಂದರೆ ಎಲ್ಲದೂ ಈಸಿ ಆಗ್ತಾ ಹೋಗುತ್ತೆ.
0: ಓಕೆ ಓಕೆ. ಆ ಪರಿಶ್ರಮ ಜೊತೆಗೆ ಆ ಕಂಫರ್ಟ್ ಝೋನನ್ನು ನಾವು ಕಳಚಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಿಮ್ಮ ಸ್ಕೈವೋ ಸಿರಿ ಬಗ್ಗೆ ಹೇಳೋದಾದರೆ, ಇಲ್ಲಿ ಒಂದು ಮಗುನ ನಾವು ಇವತ್ತು ಡೇ ಔಟಿಂಗ್ ಕರ್ಕೊಬರ್ತೀವಿ ಅಂದರೆ ಮಗು ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು?
1: ಬಂತು ಅಂದರೆ ನಾವು ಯೂಶಲಿ ಎಷ್ಟು 50-100 ಸ್ಟೂಡೆಂಟ್ಸ್ ಬರ್ತಾರೆ.
0: ಓಕೆ.
1: ಅದರಲ್ಲಿ ನಾವು ಒಂದು 3-4 ಬ್ಯಾಚಸ್ ಮಾಡ್ತೀವಿ.
0: ಓಕೆ.
1: ಒಂದು ಟೀಮ್ ಏನಾಗುತ್ತೆ, ಪ್ಲಾಂಟಿಂಗ್ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ, ಏನಕ್ಕೆ ನಾವು ಈ ಪ್ಲಾಂಟ್ ಇಲ್ಲ ಹಾಕಿದ್ದೀವಿ, ಒಂದೊಂದು ರೀಸನ್ ಇದೆ. ಎಕ್ಸಾಂಪಲ್, ಸ್ಯಾಂಡಲ್ ಪ್ಲಾಂಟ್ ಡಿಪೆಂಡೆಂಟ್ ಪ್ಲಾಂಟ್, ಏನಕ್ಕೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಅನಿಮಲ್ ಹಸ್ಬೆಂಡ್ರಿ, ಏನಕ್ಕೆ ಅದು ಇಂಪಾರ್ಟೆಂಟ್.
0: ಯಾವ್ಯಾವ ರೀತಿ ಪ್ರಾಣಿಗಳಿದೆ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ?
1: ಹಸುಗಳಿದಾವೆ ಅಂದ್ರೆ ಮಲ್ನಾಡ್ ಗಿಡ್ಡ, A2 ಮಿಲ್ಕ್ ಅಂತ ಹೇಳ್ತಾರಲ್ಲ, ಅದು ಮಲ್ನಾಡ್ ಗಿಡ್ಡ ಹಸುಗಳಿದಾವೆ. ಸಾಯಿವಲ ಇದೆ. ಅದಾದ್ಮೇಲೆ ಫಿಶ್, ಮೊಲ, ರ್ಯಾಬಿಟ್ ಇದೆ. ಅದಾದ ನೆಕ್ಸ್ಟ್ ಅನಿಬಿ ಇದೆ. ಅಪಿಕಲ್ಚರ್ ಹೇಗೆ ಮಾಡ್ತೀವಿ, ಏನಕ್ಕೆ ಇಂಪಾರ್ಟೆಂಟ್ ಅಪಿಕಲ್ಚರ್ ಅನ್ನೋದನ್ನ ಮಕ್ಕಳಿಗೆ ತೋರಿಸ್ಕೊಡ್ತೀವಿ. ಏನಕ್ಕೆ ಅಂತಂದ್ರೆ, ಜೇನುನೊಣಗಳು ಇಲ್ಲ ಅಂತಂದ್ರೆ
0: ಪರಾಗಸ್ಪರ್ಶ ಆಗೋದಕ್ಕೆ
1: ಕಷ್ಟ ಆಗುತ್ತೆ, ಮತ್ತೆ ಇಳುವರಿ ಕಡಿಮೆ ಆಗುತ್ತೆ. ನಾವು ಅದು ಹನಿಗೋಸ್ಕರ ಸಾಕಬಾರ್ದು, ನಮ್ದು ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕೋಳಿಗಳನ್ನೆಲ್ಲ ನಾವು ಎಲ್ಲ ಶೆಡ್ ಅಲ್ಲಿ ಹಾಕಿ ಕಟ್ಟಿರ್ತಾರೆ, ಬಟ್ ನಾವು ಅದನ್ನ ಪರ್ಪಸ್ ಸೇಲ್ ಮಾಡೋದಕ್ಕೂ ಅಲ್ಲ, ಹಾಗೆ ಬಿಟ್ಬಿಡ್ತೀವಿ ಕೋಳಿಗಳನ್ನ. ಸೊ ನಮ್ಗೆ 2 ಬೆನಿಫಿಟ್. ಒಂದು 100 ಕೋಳಿ ಇದಾರೆ ಅಂತಂದ್ರೆ, ಒಂದು 5-6 ಜನ ಕೆಲಸ ಮಾಡ್ತಿದ್ದಾರೆ ಅಂತ ಆಗ್ತಾ.
0: ಹೌದು, ಮಣ್ಣಿನ ಕೆಳಗೆ ಬೆಳೆ ಮಾಡ್ತಾ ಇರ್ತಾರೆ.
1: ಹೌದು,
0: ಹಾಗೆ ಹುಳುಗಳನ್ನೆಲ್ಲ ಹೆಕ್ತಾ ಇರ್ತಾರೆ.
1: ಗಿಡಕ್ಕೆ ಬೇಡದೆ ಹೋಗಿರೋ ದುಂಬಿ, ಏನೇನೋ ಬೇಡದೆ ಹೋಗಿರೋ ಹುಳುಗಳು ಇರ್ತವೆ.
0: ಹೌದು, ಅದನ್ನೆಲ್ಲ.
1: ಹೌದು,
0: ಆ ರೀತಿ ಸಹಾಯ ಆಗುತ್ತೆ. ಹಾಗೆ ಮತ್ತಿನ್ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೋಟೆ ಇದೆ ಅಂತ ಹೇಳ್ತಾ ಇದ್ರು.
1: ಏನು ಹೇಳಿ,
0: ನಿಮ್ಮ ಇದು ತೋಟದಿಂದ ಕೋಟೆ ಇದೆ ಅಂತ ಹೇಳ್ತಾ ಇದ್ರು.
1: ಹೌದು, ಉತ್ತರಿದುರ್ಗ ಬೆಟ್ಟ ಇದೆ.
0: ಓಕೆ.
1: ಅದು ಬಂದು ಕೆಂಪೇಗೌಡರು ಕಟ್ಟಿದ ಫಸ್ಟ್ ಫೋರ್ಟ್.
0: ಓಕೆ.
1: ಉತ್ತರಿದುರ್ಗ ತುಂಬಾ ಜನಕ್ಕೆ ಗೊತ್ತು, ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ
0: ಹತ್ರ ಇದೆಯಾ, ಅಲ್ಲಿ ಹೋಗ್ಬರ್ಬೋದಾ?
1: ಹೌದು.
0: ಓಕೆ.
1: ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು ಟ್ರೆಕ್ಕಿಂಗ್ ಸ್ಪಾಟ್ ಇರೋದ್ರಿಂದ ಅವರಿಗೆ ಏನಕ್ಕೆ ಅಂದ್ರೆ, ಬರೀ ಎಜುಕೇಶನ್ ಅಂತಂದ್ರೆ ಎಲ್ಲರಿಗೂ ಬೋರಿಂಗ್ ಆಗ್ಬೋದು, ಸ್ಮಾಲ್ ಸಣ್ಣ ಸಣ್ಣ ಮಕ್ಕಳಿಗೆ ಫನ್ ಇರಬೇಕು.
0: ಸೊ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಿ,
1: ಅಲ್ಲಿ ಟ್ರೆಕ್ಕಿಂಗಿಗೆ ಅಥವಾ ಟ್ರ್ಯಾಕ್ಟರ್ ರೌಂಡ್ಸಿಗೆ ಅಂತ ಕರ್ಕೊಂಡು ಹೋಗ್ತೀವಿ.
0: ಟ್ರ್ಯಾಕ್ಟರ್ ರೌಂಡ್ ಮಾಡಿಸ್ತೀರಾ? ಮಕ್ಕಳಿಗೆ.
1: ಹೌದು,
0: ಇದೊಂಥರ ಚೆನ್ನಾಗಿರುತ್ತೆ.
1: ಟ್ರ್ಯಾಕ್ಟರ್ ಗ್ರೌಂಡಿಂದ ಬಂದಮೇಲೆ ಅವರಿಗೆ ಸೆಕೆಂಡ್ ಆಫ್ ಎಲ್ಲ ಸ್ವಿಮ್ಮಿಂಗ್ ಬೇಕಂದರೆ ಸ್ವಿಮ್ಮಿಂಗ್, ರೈನ್ ಡ್ಯಾನ್ಸ್, ಇಂಡೋರ್ ಔಟ್ಡೋರ್ ಗೇಮ್ಸ್ ಇರುತ್ತೆ, ಅದನ್ನ ಆಟ ಆಡಿಕೊಂಡು ಏನು ಮೆಮೊರೀಸ್ ಜೊತೆಗೆ ಅವರು ಆಚೆ ಹೋಗ್ಬೋದು.
0: ಓಕೆ ಓಕೆ, ಇದು ನಿಜವಾಗ್ಲೂ ಈ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ನಾವೀಗ ರೆಸಾರ್ಟ್ ಅಂದ ಕೂಡಲೇ ಅಲ್ಲಿ ಏನು ಊಟ ಸಿಗುತ್ತೆ, ಯಾವ ಥರದ ಆಕ್ಟಿವಿಟೀಸ್ ಇರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅದಲ್ಲದೆ ಅಲ್ಲಿ ಕಲಿಕೆಗೂ ಒಂದು ಅವಕಾಶ ಇದೆ ಅಂತಂದಾಗ ಶಾಲಾ ಮಕ್ಕಳಿಗಿರ್ಬೋದು ಅಥವಾ ಈ ರೀತಿ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಇರುವಂತಹ ಯುವ ಜನತೆಗಿರ್ಬೋದು, ತುಂಬಾ ಚೆನ್ನಾಗಿರುವಂತಹ ಒಂದು ನಿಮ್ಮ ಒಂದು ಏನು ಈ ಯೋಜನೆ ಇದೆ, ಇದು ತುಂಬಾ ಚೆನ್ನಾಗಿದೆ, ಜನರನ್ನ ಆಕರ್ಷಿಸೋದ್ರ ಕಡೆಗೆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಅನ್ಕೋಬಹುದು. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಮತ್ತೊಂದು ಹಾಡಿನ ನಂತರ.
1: ಶೂರ್.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:20:59. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಅತಿಥಿ ಇದ್ದಾರೆ, ಡಾಕ್ಟರ್ ಉಷಾ ರಾಣಿ ಅವರು. ಇವರೊಂದಿಗೆ ನಾವು ಮಾತಾಡ್ತಾ ಸಾಗ್ತಾ ಇದ್ವಿ. ಇವರು ಕೃಷಿಯನ್ನ ಉದ್ಯಮವನ್ನಾಗಿ ಹೇಗೆ ಪರಿವರ್ತನೆ ಮಾಡಿದ್ದಾರೆ, ಅದರಿಂದ ಯಾವ್ಯಾವ ಹೊಸ ಯೋಜನೆಗಳನ್ನ ನಿರೂಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಯುವರಾಜ್ ಕಾಯೋ ಸಿರಿ ರೆಸಾರ್ಟ್ನಲ್ಲಿ ಮಕ್ಕಳಿಗಾಗಿ ಡೇ ಔಟಿಂಗ್ ಇರ್ಬೋದು, ಹಾಗೆ ಕಾರ್ಪೊರೇಟ್ ಔಟಿಂಗ್ಗಳಿರಬಹುದು, ಅಥವಾ ನೀವು ನಿಮ್ಮ ಫ್ರೀ ಆಗಿರುವಂತಹ ದಿನವನ್ನ ಕಳೆಯೋದಕ್ಕೆ ಕೃಷಿಯ ಒಂದು ಹಿನ್ನೆಲೆಯಲ್ಲಿ ಹೋಗಿ ನೋಡುವುದಾದರೆ ಅವರ ಸ್ಕೈಯೋ ಸಿಟಿ ರೆಸಾರ್ಟ್ಗೆ ನೀವು ಹೋಗಬಹುದು ಅಂತ ಹೇಳ್ತಾ ಇದ್ರು. ಹಾಗೇನೆ ಅಲ್ಲಿ ಯಾವ್ಯಾವ ರೀತಿಯ ಫೆಸಿಲಿಟಿಗಳಿದೆ, ಯಾವ ರೀತಿ ಇದನ್ನ ಒಂದು ಡೇ ಫನ್ನನ್ನು ಹೇಗೆ ಅವರು ಎಜುಕೇಷನ್ ಕಡೆಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ವಿ. ನಿಮಗೂ ಸಹ ಈ ಕುರಿತಾಗಿ ಪ್ರಶ್ನೆಗಳಿದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ, ಅರೆರೆ ನಮ್ಮ ಹತ್ರನೂ ಜಮೀನಿತ್ತು, ನಾವು ಬೆಳೆದಿದ್ದೇ ಬೆಳೀತಾ ಇದ್ದೀವಿ, ನಮಗೂ ಮಳೆ ಬಂತು ಅಂದರೆ ಇಳುವರಿ ಇಲ್ಲ ಅಂತಂದರೆ ಇಲ್ಲ, ಈ ಥರದ್ದೇನಾದ್ರು ನಾನು ಹೊಸ ಪ್ರಯತ್ನ ಪಡ್ಬೋದಿತ್ತಲ್ಲ ಅಂತ ನಿಮಗೂ ಅನಿಸ್ತಾ ಇರ್ಬೋದು. ಅದಕ್ಕೆಲ್ಲ ನೀವು ಉಷಾರಾಣಿ ಅವರ ಸ್ಟೋರಿನ ಕೇಳಲೇಬೇಕು, ಅವ್ರು ಏನು ಹೇಳ್ತಾರೆ ಅಂತ. ಖಂಡಿತವಾಗ್ಲೂ ಮುಂದೆ ಅವರ ಸ್ಟೋರಿ ನಿಮಗೂ ಸಹ ಒಂದು ಪ್ರೇರಣೆ ಆಗಿ ನಿಂತ್ಕೋಬಹುದು. ಹಾಗಾದರೆ ಯಾಕೆ ತಡ 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ. ನಿಮ್ಮಲ್ಲೂ ಯಾವುದಾದರೂ ಪ್ರಶ್ನೆಗಳಿದ್ದರೆ, ಇನ್ನೇನಾದರೂ ಅವ್ರ ಹತ್ರ ಕೇಳಬೇಕು ಅಂತ ಅನಿಸಿದ್ರೆ ಪ್ರಶ್ನೆಯನ್ನು ನೀವು ನಮಗೆ ಸಂದೇಶದ ಮೂಲಕ ತಲುಪಿಸ್ಬೋದು. ಮೇಡಮ್, ಮಾತಾಡ್ತಾ ಇದ್ವಿ ಎಜುಕೇಷನ್ ಟೂರಿಸಂ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಮ ರೆಸಾರ್ಟ್ಗೆ ಬರೋ ಮಕ್ಕಳಿಗೆ ಏನೇನೆಲ್ಲ ನೀವು ಕಲಿಸ್ತೀರಾ ಅನ್ನೋದನ್ನ ಹೇಳಿದ್ರಿ. ಇದಲ್ಲದೆ ನೀವು ಸ್ಕೂಲ್ಗಳಿಗೆ ಹೋಗಿನೂ ಸಹ ಅಲ್ಲಿ ವರ್ಕ್ಶಾಪ್ಗಳನ್ನ ಮಾಡಬೇಕು ಅನ್ನೋ ಯೋಜನೆಯನ್ನ ಹಾಕ್ಕೊಂಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದರೆ.
1: ಶೋರ್. ನಾವು ಕಳೆದ ವರ್ಷ ಒಂದು ಹೇಗೆ ಸ್ಕೂಲ್ಗಳಲ್ಲಿ ಇವಾಗ ಸ್ಟೆಮ್ ಎಜುಕೇಷನ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಅದೇ ರೀತಿ ಅಗ್ರಿ ಲ್ಯಾಬ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕೆಲವು ಸ್ಕೂಲಲ್ಲಿ ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಮಾಡಿದ್ವಿ, ಬಟ್ ನಮ್ಮ ಲಕ್ ಏನಂತ ಅಂತಂದ್ರೆ ಈ ಇಯರ್ ಏಪ್ರಿಲ್ ಮಂತ್ ಅಲ್ಲಿ ಅಂಡರ್ NEP ಕೃಷಿನ ಆನ್ ಅಂಡ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಗ್ರೇಡ್ 6th, 7th, 8th ಅವರಿಗೆ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಬಂದಿದೆ, ಒಂದು ಸರ್ಕ್ಯುಲೇಷನ್ ನೋಟಿಸ್ ಅಲ್ಲ ಸರ್ಕ್ಯುಲೇಷನ್ ಬಂದಿದೆ. ಸೊ ನಮ್ಗೆ ಇದೊಂದು ಅಡ್ವಾಂಟೇಜ್ ಆಯ್ತು. ಹಾಗಾಗಿ ಇವಾಗ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಅಗ್ರಿ ಲ್ಯಾಬ್ ಅಂತ ಏನಿದೆ ಅದು ಓಕೆ ಅಂದ್ರೆ ಅದರಲ್ಲಿ ಮಕ್ಕಳುಗಳೇ ಬಂದು ಸಾಯಿಲ್ ಪ್ರಿಪರೇಷನ್ ಮಾಡ್ತಾರೆ, ಗಿಡಗಳು ಹಾಕ್ತಾರೆ, ಅದು ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ತಾ ಹೋಗುತ್ತೆ. ವರ್ಕ್ಶಾಪ್ ಅಂತ ಅಂದ್ರೆ ಮಕ್ಕಳ ಕೈಯಲ್ಲಿ ಮಶ್ರೂಮ್ ಕಲ್ಟಿವೇಷನ್ಸ್ ಮಾಡ್ತೀವಿ, ವರ್ಕ್ಶಾಪ್ ಇರುತ್ತೆ, ಒನ್ ಡೇ ಫುಲ್ ವರ್ಕ್ಶಾಪ್ ಇರುತ್ತೆ.
0: ಒಂದ್ ದಿನದಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಕಲಿಸಬಹುದಾ?
1: ಒನ್ ಡೇನಲ್ಲಿ ಆಗಲ್ಲ. ಅದು ಹೇಗೆ ಅಂತಂದ್ರೆ ಪ್ಯಾಡಿ ಸ್ಟಿಕ್ ಬೇಕಾಗುತ್ತೆ, ಅದನ್ನ ವಾಶ್ ಮಾಡಿ ಮತ್ತೆ ಅದಕ್ಕೆ ಏನೇನು ಪಾಲಿಥಿನ್ ಕವರ್ ಬೇಕಾಗುತ್ತೆ, ಅದಾದ ನೆಕ್ಸ್ಟ್ ರಬ್ಬರ್ ಬ್ಯಾಂಡ್, ಅದನ್ನೆಲ್ಲ ಹೇಗೆ ಮಶ್ರೂಮ್ ಸೀಡ್ಸ್ ಏನಿರುತ್ತೆ ಅದನ್ನ ಯಾವ ರೀತಿ ಹಾಕ್ಬೇಕು, ಏನಕ್ಕೆ ಹೈಜೀನ್ ಮೇಂಟೈನ್ ಮಾಡಬೇಕು, ಮಕ್ಳ ಕೈಲೇ ಮಾಡಿಸ್ತೀವಿ ಅದನ್ನೆಲ್ಲ ಮೆಟೀರಿಯಲ್ ಕೊಟ್ಬಿಟ್ಟು. ಅದಾದ್ಮೇಲೆ 20 days ಇನ್ಕ್ಯುಬೇಷನ್ ಅಂದ್ರೆ ಡಾರ್ಕ್ ರೂಮ್ ಅಲ್ಲಿ ಇಡಬೇಕಾಗುತ್ತೆ, ಅದನ್ನ ಇಟ್ಟಾದ್ಮೇಲೆ ಮತ್ತೆ ವಾಪಸ್ ತೆಗೆದ್ಬಿಟ್ಟು ಕೊಕೋಫಿಟ್ ಮತ್ತೆ ಸಾಯಿಲ್ ಅದರದೇ ಟೆಂಪರೇಚರ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು. ಅದು ಸಾಯಿಲ್ ಹಾಕಿದ್ಮೇಲೆ ಇನ್ನೊಂದು

0: ಡೇಸ್ ಟೋಟಲ್ ವಿತಿನ್ 40 ಡೇಸ್ ಅಲ್ಲಿ ನಮಗೆ ಮಶ್ರೂಮ್ ಕಲ್ಟಿವೇಷನ್ ಆಗುತ್ತೆ. ಬಟ್ 2 ಡೇಸ್ ಇರುತ್ತೆ ಅದು. ಬಟ್ 1 ಡೇ ಆಕ್ಟಿವಿಟೀಸ್ ಮಾಡಿಬಿಟ್ಟು ಅದನ್ನ ಇನ್ಕ್ಯುಬೇಷನ್ ರೂಮ್ ಅಲ್ಲಿ ಇಡಿಸ್ತೀವಿ. ಅದು ಮಾರ್ನಿಂಗ್ ಈವ್ನಿಂಗ್ ಸ್ಪ್ರೇ ಕೊಡಬೇಕು, ವಾಟರ್ ಸ್ಪ್ರೇ.
1: ಓಕೆ, ಹಾಗಾದ್ರೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವುದೇ ಶಾಲೆಗಳಾಗಿರ್ಬೋದು ಅಥವಾ ಯಾರು ನಿಮ್ಮ ಕಯೋಸಿರಿಗೆ ಭೇಟಿ ನೀಡಬೇಕು ಅಂತಂದ್ರೆ, ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವ ವಿಧಾನದ ಮೂಲಕ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಬಹುದು?
0: ಅವರಿಗೆ skyosiri.com ಅಂದ್ಬಿಟ್ಟು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬೋದು. ಇಲ್ಲ ಅಂದ್ರೆ 9744338132 ಕಾಲ್ ಮಾಡಿದ್ರೆ.
1: ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆ?
0: 9744338132 ನಂಬರ್ಗೆ ಕರೆ ಮಾಡಿದ್ರೆ ನಾನು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ನೀನು ಮಾಡಬೇಕು, ಯಾವ ಡೇಸ್ ಅಲ್ಲಿ ಬರಬೇಕಾಗುತ್ತೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಅದಾದ ನೆಕ್ಸ್ಟು ನಾವು ಎರೆಹುಳ ಅದನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಮುಟ್ಟೋದಕ್ಕೆ ಕೊಡ್ತೀವಿ, ಸಾಯಿಲ್ ಪ್ರಿಪರೇಷನ್ ಮಾಡಿಸ್ತೀವಿ, ವರ್ಮಿ ಕಾಂಪೋಸ್ಟಿಂದ ಇರುತ್ತೆ. ಅದಾದ್ಮೇಲೆ ಜೇನ್ ಪೆಟ್ಟಿಗೆನ ಸ್ಕೂಲ್ ಹತ್ರನೇ ಇಟ್ಬಿಟ್ಟು ಒಂದು 1 week ಮುಂಚೆನೆ ಇಡ್ತೀವಿ. ಅದಾದ್ಮೇಲೆ ಹೋಗಿ ಅದರಲ್ಲಿ ರಾಣಿ ಜೇನಿನ ಇದು ಸೋಲ್ಜರ್ ಯಾರು ಮತ್ತೆ ಫುಡ್ ತರೋದಕ್ಕೆ ಯಾರ್ಯಾರು ಹೋಗ್ತಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ.
1: ಇದೆಲ್ಲ ಮಕ್ಕಳಿಗೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಲಿಯೋದಕ್ಕೂ ಬುಕ್ ಅಲ್ಲಿ ಇರೋದನ್ನೇ ಕಲಿಬೇಕು, ಓದ್ಬೇಕು ಅನ್ನೋದಕ್ಕಿಂತ ಈ ರೀತಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಕ್ಕಳಿಗೂ ಸಹ ತುಂಬಾ ಕುತೂಹಲ ಬರುತ್ತೆ. ತುಂಬಾ ಒಳ್ಳೆ ಯೋಜನೆಗಳನ್ನ ನೀವು ರೂಪಿಸ್ಕೊಂಡಿದ್ದೀರಿ, ಹಾಗೆ ಇನ್ನಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ ಮತ್ತೊಂದು ಹಾಡಿನ ನಂತರ.
0: ಓಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ನಮ್ಮೊಂದಿಗೆ ಅತಿಥಿ ಇದ್ದಾರೆ ಡಾಕ್ಟರ್ ಉಷಾ ರಾಣಿಯವರು. ಅವರೊಂದಿಗಿನ ಮಾತುಕತೆ ಮುಂದುವರಿಯುತ್ತೆ 4:35. ಇದೀಗ ಕೇಳಿ ಆರ್ಯ ವೈಶ್ಯ ಮಹಾಸಭಾ ಪ್ರಾಯೋಜಿತ ಕಾರ್ಯಕ್ರಮ.

0: ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವಾಸವಿ ಅಕಾಡೆಮಿ ಅಂತ ನಿಮ್ಮ ಆರ್ಯವೈಶ್ಯ ಮಹಾಸಭಾದ ಒಂದು ಸಂಸ್ಥೆ ಸರ್. ಈ ಸಂಸ್ಥೆ ವತಿಯಿಂದ IAS ಸ್ಪರ್ಧಾಕಾಂಕ್ಷಿಗಳಿಗೆ ಉಚಿತವಾಗಿ ತರಬೇತಿಯ ಜಾತ್ಯತೀತವಾಗಿ ನೀಡ್ತಾ ಇರೋದ್ರ ಬಗ್ಗೆ ಹೇಳಿ ಸರ್.
4: ಜಾತ್ಯತೀತ ಪದಕ್ಕೆ ಒಂದು ಕ್ಲಾರಿಫೈ ಮಾಡ್ಬಿಡ್ತೇನೆ. ಸಮುದಾಯದ ಸಂಘಟನೆ ಇರ್ಬೋದು, ಬಟ್ ಅಲ್ಲಿ ನಡೆಯುವಂಥ ಎಲ್ಲ ಸೇವೆಗಳು ಎಲ್ಲ ಸಮುದಾಯಕ್ಕೂ ಬರುತ್ತೆ. ಅದು ಆರ್ಯವೈಶ್ಯ ಸಮಾಜ ನಿರ್ಮಾಣ ಆಗಿರೋ ಸಂಸ್ಥೆ ಹೌದು ಕೂಡ ಅದು. ಆದರೆ ಎಲ್ಲ ಸೇವೆಗಳು ಬರೀ ಆರ್ಯವೈಶ್ಯ ಸಮಾಜಕ್ಕೆ ಇಲ್ಲದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ರೀಚ್ ಆಗ್ತದೆ. ಅದು ಈ ವಾಸವಿ ಅಕಾಡೆಮಿ ಕೂಡ ಅಂಥದ್ದೊಂದು. ಸಾಮಾನ್ಯವಾಗಿ UPSC ಅಂದರೆ IAS IPS ಮಾಡಬೇಕು ಅಂತ ಅಪೇಕ್ಷೆ ಭಾಳ ಜನಕ್ಕೆ ಇರುತ್ತೆ. ಅದನ್ನು ಓದಬೇಕು ಅಂದಾಗ ಅದಕ್ಕೆ ಆದಂಥ ವ್ಯವಸ್ಥೆಗಳು ಬೇಕು ಅವ್ರಿಗೆ. ಬೆಂಗಳೂರಿನಂಥ ಜನಕ್ಕೆ ತೊಂದರೆ ಇಲ್ಲ, ಇಲ್ಲಿ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಹೊರಗಡೆಯಿಂದ ಬಂದವ್ರಿಗೆ ಅದರೊಳಗೂ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ಅವ್ರಿಗೆ ಅಕಾಮಡೇಷನ್ ಆಗಬೇಕು, ಫುಡ್ ಆಗಬೇಕು, ಜೊತೆಗೆ ಓದಲಿಕ್ಕೆ ಹೋಗಬೇಕು. ಇದೆಲ್ಲನೂ ಕೂಡ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತೀವಿ ನಾವೇ. ನಮ್ಮದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಸೆಲೆಕ್ಟ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಎಲ್ಲವೂ ಉಚಿತವಾಗಿ ನಡೆಯುತ್ತೆ ಅವ್ರಿಗೆ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
5: ಏನ್ ಕರಣ್, ಡಿಗ್ರಿಲಿ ನೀವು ಕಾಲೇಜಿಗೆ ಫಸ್ಟ್, ಏನ್ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀರಾ?
6: ಮನೇಲಿ ತುಂಬಾ ಬಡತನ, ತುಂಬಾ ಕಷ್ಟ ಇದೆ. IAS ಮಾಡಬೇಕಂತ ತುಂಬಾ ಆಸೆ, ಆದ್ರೆ ಎಂತ ಮಾಡುದು, ಬರೀ ಡಿಗ್ರಿ ಓದಿದ್ದಕ್ಕೆ ಯಾವ ಕೆಲಸ ಸಿಗುತ್ತೆ, ಅದಕ್ಕೆ ಈ ಕೆಲಸ ಮಾಡ್ತಿದ್ದೀನಿ.
5: ಕರಣ್, ನಿನ್ ಯೋಚನೆ ಮಾಡ್ಬೇಡ ನೋಡು, ವಾಸವಿ ಅಕಾಡೆಮಿಲಿ ಈ ರೀತಿ IAS IPS ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಹಾಯ ಮಾಡ್ತಾರೆ. ಅವ್ರದ್ದೊಂದು ಎಕ್ಸಾಮ್ ಇರುತ್ತೆ, ಇಂಟರ್ನಲ್ ಎಕ್ಸಾಮ್, ಅದನ್ನ ಪಾಸ್ ಮಾಡಿದ್ರೆ ನೀನು ಅಲ್ಲಿ ಓದ್ಬೋದು, ನಿನ್ನ IAS ಕನಸು ಖಂಡಿತ ನನಸಾಗತ್ತೆ.
6: ಎಂತ ಸುದ್ದಿ ಕೊಟ್ರಿ ಸರ್, ಹಾಗಾದ್ರೆ ನಾನು ಕೂಡಲೇ ಅಪ್ಲೈ ಮಾಡ್ತೀನಿ.
1: ಪರೀಕ್ಷೆ ಅಂದರೆ IAS ಯಾರು ಒಂದು ನೆರವನ್ನು ಪಡೀಲಿಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಆಂತರಿಕ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ.
4: ಹೌದು, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಅದನ್ನು ನಾವು ನಮ್ಮ ಯಾಕೆಂದರೆ 800-1000 ಜನ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲರಿಗೂ ಎಲಿಜಿಬಿಲಿಟಿ ಇರಲ್ಲ. ಸುಮ್ಮನೆ ನಾವು IAS ಮಾಡ್ತೀವಿ ಅಂತ ಒಂದು ಆಗಲ್ಲ ಅದು. ಹಾಗೆ ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಿ, ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರು ಆಗ್ತಾರೆ ಅವ್ರಿಗೆ ಗ್ಯಾರಂಟಿ ನಡೆಯುತ್ತೆ. 7 ಬ್ಯಾಚ್ ನಡೆದಿದೆ, ಈ ಸಲ ಬ್ಯಾಚಲ್ಲಿ 3 ಜನ ಪ್ರಿಲಿಮ್ಸಲ್ಲಿ ಪಾಸ್ ಆಗಿ ಬಂದಿದ್ದಾರೆ. ಆ 3 ಜನ ನಾವು ಡೆಲ್ಲಿಗೆ ಹೋಗಿ ಎಕ್ಸ್ಟ್ರಾ ತೊಗೋಬೇಕು ಅಂದ್ರೆ ಅದನ್ನು ಕೂಡ ನಾವೇ ಮಾಡ್ತಾಯಿದ್ವಿ. ಡೆಲ್ಲಿಯಲ್ಲಿ ಅವ್ರಿಗೆ ಎಜುಕೇಷನ್ನು, ಅಲ್ಲಿನ ಬೋರ್ಡಿಂಗ್, ಅಲ್ಲಿನ ಲಾಡ್ಜಿಂಗು ಸಂಪೂರ್ಣವಾಗಿ ನಮ್ಮ ಸಂಸ್ಥೆ ವತಿಯಿಂದಲೇ ಮಾಡ್ತೀವಿ ಅದನ್ನು.
1: ರಾಜ್ಯದ ಜನತೆಗೆ ಮಹಾಸಭಾದ ಅಧ್ಯಕ್ಷರಾಗಿ ಒಂದು ಸಂದೇಶ ಕೊಡಿ ಸರ್.
4: ಈ ರಾಜ್ಯದಲ್ಲಿ ಕೋಟ್ಯಾನುಕೋಟಿ ಜನ ಇದ್ದೀವಿ, ಯಾರ್ಯಾರಿಗೆ ದೇವರ ಅನುಕೂಲ ಕೊಟ್ಟಿದ್ದಾನೆ ಅವರೆಲ್ಲರೂ ಸಹ ನಿಮಗೆ ಕೈಲಾದಷ್ಟು ಈ ಸಮಾಜಕ್ಕೆ ವಾಪಸ್ ಕೊಡಿ ಸೇವೆ ಮೂಲಕ. ನಿಮ್ಮ ಸೇವೆ ಮೂಲಕ ಕನಿಷ್ಠ ಒಂದು 10 ಜನ ಆದರೂ ಬೆಳೆಯಂಥದ್ದಾಗಲಿ, ಜೊತೆಗೆ ಈ ರಾಜ್ಯ ಸಮೃದ್ಧಿ ಆಗಬೇಕು ಅನ್ನೋದಾದರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿರೋದನ್ನು ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತ ಈ ಮೂಲಕ ಕೋರ್ಕೊಂತೀವಿ.
1: ಧನ್ಯವಾದಗಳು ಸರ್. ತಮ್ಮ ಮಹಾಸಭಾದ ಬಗ್ಗೆ, ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ.
1: ಕೇಳಿದ್ರೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ

0: ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಭನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
1: ಸಾರ್ವಜನಿಕರಿಗಾಗಿ ಸೇವಾನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
4: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 4:35:18. ಬೆಂಗಳೂರು ಬಿಸಿನೆಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಡಾಕ್ಟರ್ ಉಷಾ ರಾಣಿಯವರೊಂದಿಗೆ ಮಾತುಕತೆ. ಮೇಡಮ್, ನಾವು ವಿರಾಮಕ್ಕೂ ಮೊದಲು ಮಾತಾಡ್ತಾ ಇದ್ವಿ ಶಾಲೆ ಮಕ್ಕಳಿಗೆ ಕುರಿತಾದಂತಹ ಎಜುಕೇಷನಲ್ ಟೂರಿಸಂನ ನೀವು ಹೇಗೆ ನಿರೂಪಿಸಿದ್ದೀರಿ ಅಂತ. ಹಾಗಾದರೆ ಮತ್ತೆ ನೀವು ಹೇಳಿದ್ರಿ, ಕಾರ್ಪೊರೇಟ್ ಕಂಪನಿಗಳು ಸಹ ಗ್ರೂಪ್ ಔಟಿಂಗ್ ಅಂತ ಏನು ಮಾಡ್ತಾರೆ ಅದಕ್ಕೂ ಸಹ ನಾವು ಯೋಜನೆಯನ್ನು ನಿರೂಪಿಸಿದ್ದೀವಿ ಅಂತ ಹೇಳಿದ್ರಿ. ಹೇಳಿ, ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಿದೆ, ಕಾರ್ಪೊರೇಟ್ ಔಟಿಂಗ್ ಬಂದರೆ ಅವರಿಗೆ ಯಾವ ರೀತಿಯ ಬೆನಿಫಿಟ್ ಸಿಗ್ಬೋದು ಅಂತೀರಾ?
2: ನಾವು ಮೇಜರ್ ಆಗಿ ಬಂದುಬಿಟ್ಟು ಎಜುಕೇಷನಲ್ ಟೂರಿಸಂ ಫಾರ್ ಸ್ಟೂಡೆಂಟ್ಸ್,
3: ಮತ್ತೆ ಅಗ್ರಿ ಲ್ಯಾಬ್ ಅಟ್ ಸ್ಕೂಲ್ ಪ್ರಿಮೈಸಸ್, ನೆಕ್ಸ್ಟ್ ಕಾರ್ಪೊರೇಟ್ ಟೀಮ್ ಔಟಿಂಗ್.
1: ಓಕೆ,
3: ಅಂದರೆ ಕಾರ್ಪೊರೇಟ್ ಟೀಮ್ ಔಟಿಂಗ್ ಅಂತಂದರೆ ಮೇಜರ್ ಆಗಿ ಬಂದುಬಿಟ್ಟು ಇವಾಗ ತುಂಬ ನೇಚರ್ ಲವರ್ಸ್ ತುಂಬ ಇದ್ದಾರೆ. ಇವಾಗ ತುಂಬ ರೆಸಾರ್ಟಿಗೆ ಹೋಗೋದು ಇದೆ, ಅದಕ್ಕೆಲ್ಲ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಪ್ರಿಫರಬಲ್ ಇರೋದಿಲ್ಲ. ಇಲ್ಲಿ ಏನಂತಂದ್ರೆ ಮೇಜರ್ ಆಗಿ ಫನ್ ಆಕ್ಟಿವಿಟೀಸ್ ಇದೆ, ಅದ್ರ ಜೊತೆಗೆ ಕಲಿಕೆ ಇದೆ. ಅಂದ್ರೆ ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಮೇಜರ್ ಆಗಿ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದ್ರೆ ಅವರು ಫನ್ ಆಕ್ಟಿವಿಟೀಸ್ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ,
1: ಯಾಕೆಂದ್ರೆ
3: ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಫೈರ್ ಕ್ಯಾಂಪ್ ಇದೆ, ಟ್ರೆಕ್ಕಿಂಗ್ ಇದೆ, ಇಂಡೋರ್ ಮತ್ತೆ ಔಟ್ಡೋರ್ ಗೇಮ್ಸ್ ಇದೆ. ಅದ್ರ ಜೊತೆಗೆ ನಾವು ಜಸ್ಟ್ ವಾಕ್ ಮಾಡಿದ್ರೆ ಸಾಕು, ಅಲ್ಲಿ ನೇಚರ್ ಜೊತೆಗೆ ಅದು ಒಂಥರ ಫಾರೆಸ್ಟ್ ಟೈಪ್ ಆಗೋಗಿದೆ ನಮ್ದು. ಫಾರ್ಮ್ ಐಡೆನ್ಸಿಟಿ ಫಾರ್ಮಿಂಗ್ ಅಂತ ಹೇಳಿದ್ನಲ್ಲ, ಒಂದು ಗಿಡ ಆದ್ಮೇಲೆ ಬೇರೆ ಗಿಡ ಇರುತ್ತೆ, ಅದರಲ್ಲಿ ನಮಗೆ ಗೊತ್ತಿಲ್ಲದೆ ಹೋಗಿರೋ ಮೆಡಿಸಿನ್ ಎಲ್ಲದೂ ಇರುತ್ತೆ. ನಾವು ವಾಕ್ ಮಾಡಿದ್ರೆ ಸಾಕು ಅದ್ರದ್ದು ಫೀಲ್ ಆಗ್ತಾ ಹೋಗುತ್ತೆ. ಸಮ್ ಎಕ್ಸ್ಟೆಂಡ್ ನಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ, ಆಫ್ಟರ್ ಸಮ್ ನೇಚರ್ ಎಲ್ಲ ಕಲಿಸುತ್ತೆ ಅಂತ ಹೇಳ್ತೀವಲ್ಲ, ಒಂದು ರೀತಿಲಿ ನಡೀತಾ ಇದ್ದಾಗ ಅದು
1: ಅದು ಶುದ್ಧ ಗಾಳಿನ ಉಸಿರಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ನಾವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
3: ಹೌದು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನೇ ಬ್ಯಾಂಗ್ಳೂರಿಗೆ ಬಂದರೆ ಅಲ್ಲಿಂದ ತುಂಬ ಡ್ರಾಸ್ಟಿಕ್ ಚೇಂಜ್ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ತುಂಬ ಹೇಳ್ತಿರ್ತಾರೆ ವಿಟಮಿನ್ ಡಿ ಇವಾಗ ಕೇಳಿಸ್ಕೊಂತಿರ್ಬೋದು ಅವರು, ಜೆಲಸ್ ಫೀಲ್ ಆಗ್ತಿರ್ತಾರೆ.
1: ವಿಟಮಿನ್ ಡಿ ನಿಮಗೆ
3: ಚೆನ್ನಾಗಿ ಸಿಗುತ್ತೆ ಅಂತಂದ್ಬಿಟ್ಟು, ಒಳ್ಳೆ ಗಾಳಿ ಒಳ್ಳೆ ಬೆಳಕು ಚೆನ್ನಾಗಿ ಸಿಗುತ್ತೆ, ಅದು ಒಂದು. ಅದ್ರ ಜೊತೆಗೆ ಏನಂತಂದ್ರೆ ನೆಕ್ಸ್ಟ್ ಕಾರ್ಪೊರೇಟ್ ಟೀಮ್ ಔಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಾರ್ಪೊರೇಟ್ ಟೀಮ್ ಔಟಿಂಗ್ ಅಂತ ಬಂದ್ರೆ ಅವರು ಎಲ್ಲ ಗೇಮ್ಸ್ ಜೊತೆಗೆ ಅವ್ರ ನೇಚರ್ ಜೊತೆನು ಟೈಮ್ ಸ್ಪೆಂಡ್ ಮಾಡ್ಬೋದು, ಅದ್ರ ಜೊತೆಗೆ ಟ್ರೆಕ್ಕಿಂಗ್ ಇದೆ, ಅದು ಬಿಟ್ಟರೆ ಟಗ್ ಆಫ್ ವಾರ್ ಎಲ್ಲ ರೆಸಾರ್ಟಲ್ಲಿ ಏನು ಸಿಗುತ್ತೆ ಅದನ್ನು ಸಿಗುತ್ತೆ, ಅದ್ರ ಜೊತೆಯಲ್ಲಿ ಪ್ಲಸ್ ನೇಚರ್ ಎಕ್ಸ್ಪೀರಿಯನ್ಸ್
1: ಹಾಗೆ ಅಣಬೆ ಕೃಷಿನ ಕಲಿಬಹುದು, ಜೇನು ಕೃಷಿನ ನೋಡಬಹುದು, ಪ್ರಾಣಿಗಳ ಜೊತೆ ಇಂಟರಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ. ನಿಜವಾಗ್ಲೂ ನಿಮ್ಮ ಈ ಒಂದು ಯೋಜನೆ ಏನಿದೆ, ಈ ರೀತಿಯ ಒಂದು ಆಲೋಚನೆಗಳೇನಿದೆ, ಒಂದು ಕೃಷಿನ ಒಂದು ಉದ್ಯಮವನ್ನಾಗಿಯೂ ನೋಡಬಹುದು, ಹಾಗೆ ಶೈಕ್ಷಣಿಕವಾಗಿಯೂ ಸಹ ನಾವು ಪರಿವರ್ತನೆ ಮಾಡಬಹುದು ಅನ್ನುವಂಥ ನಿಮ್ಮ ಆಲೋಚನೆ ಏನಿದೆ, ಇದು ತುಂಬ ಚೆನ್ನಾಗಿದೆ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ.
3: ಮುಂದಿನ ಯೋಜನೆ ಅಂತಂದರೆ ಆಫ್ಟರ್ ಸ್ಕೂಲ್ ಮಕ್ಕಳುಗಳು ಸಮ್ಮರ್ ಕ್ಯಾಂಪ್, ಸಮ್ಮರ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ಏನಂತಂತಂದರೆ ಮಕ್ಕಳುಗಳಿಗೆ ಮಾರ್ನಿಂಗ್ ಯೋಗ, ಅದ್ರ ನೇಚರ್ ಸೌಂಡ್, ಪಕ್ಷಿಗಳ ಸೌಂಡ್ ಬೆಳಿಗ್ಗೆನೆ ಹೇಗೆ ಬರುತ್ತೆ, ಮತ್ತು ನೇಚರ್ ವಾಕು, ಅದ್ರ ಜೊತೆಗೆ ಅವರೇ ಪ್ಲ್ಯಾಂಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಒನ್ ವೀಕ್ ಸಮ್ಮರ್ ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ
1: ಈಗ
3: ಮಕ್ಕಳಿಗೋಸ್ಕರ.
1: ಓಕೆ,
3: ಅದು ಒಂದು ಬ್ಯಾಚ್ ಎಲ್ಲ ಸ್ಕೂಲ್ಗಳಿಂದನೂ ಬರ್ತಾರೆ. ಸೊ ಅವ್ರಿಗೊಂದು ಗ್ರೂಪ್ ಮುಂಚೆ ಎಲ್ಲ ಹೇಗಿತ್ತು ಅಂತ ಅಂದರೆ, ನಾವು ಕಸಿನ್ಸ್ ನಮ್ದು ಇದರಲ್ಲಿ ಚೈಲ್ಡ್ಹುಡ್ಡಲ್ಲಿ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ಒಂದು 15-20 ಕಸಿನ್ಸ್ಗಳು ಆಗ್ತಾಯಿದ್ರು, ಒಟ್ಟಿಗೆ ಇರ್ತಿದ್ವಿ, ಕೆಳಗೇ ಮಲಗ್ತಾ ಇದ್ವಿ, ಅದು ಒಂಥರ ಆಕ್ಟಿವಿಟೀಸ್ ಇರ್ತಾ ಇತ್ತು. ಬಟ್ ನಮಗೆ ಇವಾಗ ಮುಂಚೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆಲ್ಲ ಇವಾಗ ಐ ವಿ ಸ್ಕೂಲ್ಸ್ ಅಥವಾ ಐ ಜಿ ಸಿ ಎಸ್ ಸಿ ಸಿಲೆಬಸ್ ಅಲ್ಲಿ ಅದು ಇಟ್ಟಿದಂಗಿದೆ ನನಗಂತೂ. ಏನಕ್ಕೆ ಅಂತಂದ್ರೆ
1: ರೆಸಾರ್ಟಲ್ಲಿ ಈ ಸಮ್ಮರ್ ಕ್ಯಾಂಪ್ ಒಂದು ರೀತಿ ಅಜ್ಜಿ ಮನೆಗೆ ಹೋಗಿರೋ ಅನುಭವ.
3: ಹೌದು ಹೌದು, ಎಲ್ಲ ಮಕ್ಕಳುಗಳು ಒಟ್ಟಿಗೆ ಸೇರ್ತಾರೆ. ಸೊ ಅಡ್ಜಸ್ಟ್ ಆಗೋದು ಹೆಂಗೆ, ಕೆಲವರಿಗೆ ಏನಂತಂದರೆ ಒಬ್ಬರ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಾಗಲ್ಲ, ಏನು ಅನ್ಕೊಂಡ್ಬಿಡ್ತಾರಂತ ಓವರ್ ಥಿಂಕ್ ಮಾಡಿಬಿಟ್ಟಿನೇ ಅರ್ಧ ಮಾತಾಡಲ್ಲ. ಮುಂಚೆ ಎಲ್ಲ ನಮ್ಮ ಮನೆಗೆ ಯಾರಾದರೂ ಬಂತು ಅಂದರೆ ಅಟ್ಲೀಸ್ಟ್ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ವಿ, ಈಗೇನಾದರೂ ಯಾರಾದರೂ ಬಂದರು ಅಂತ ಅಂದರೆ ಅಷ್ಟೇ, ಮಕ್ಕಳೆಲ್ಲರೂ ಸ್ಟಡೀಸ್ ಓದಬೇಕು ಅಂದ್ಬಿಟ್ಟು ರೂಮಿಗೆ ಕಳಿಸ್ಬಿಡ್ತಾರೆ ಅಥವಾ ಅವರೇ ಹೊರಟೋಗ್ಬಿಡ್ತಾರೆ,
1: ಒಂದು ಕನೆಕ್ಟಿವಿಟಿ ಇರಲ್ಲ, ಒಂದು ಕನೆಕ್ಷನ್ ಇರಲ್ಲ ಅವರಿಗೆ.
3: ಹೌದು,
1: ಅದನ್ನೆಲ್ಲ ಇಲ್ಲಿ ಬೇರೆ ಬೇರೆ ರೀತಿಯ ಜನರ ಜೊತೆಗೆ ಒಂದು ಹೊಂದಾಣಿಕೆ ಹೇಗೆ
3: ಮಾತಾಡಬೇಕು. ಮತ್ತೆ ಮುಂಚೆ ಹೇಗಿತ್ತು ಅದೇ ರೀತಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ನಿಸರ್ಗದ ಜೊತೆಗೆ ಒಂದು ಒಳ್ಳೆ ಶಿಕ್ಷಣ ಸಿಗುವಂತೆ ಮಾಡೋದು ನಿಮ್ಮ ಉದ್ದೇಶ ಆಗಿದೆ.
3: ಹೌದು,
1: ತುಂಬಾ ಒಳ್ಳೆ ಉದ್ದೇಶಗಳೊಂದಿಗೆ ಹೆಜ್ಜೆ ಇಡ್ತಾ ಇದ್ದೀರಿ. ನಿಮ್ಮ ಉದ್ದೇಶಗಳೆಲ್ಲ ಸಫಲ ಆಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆಯನ್ನ ಮುಂದುವರ್ಸೋಣ. ಮತ್ತೊಂದು ಹಾಡನ್ನ ಕೇಳ ನಂತರ.
3: ಶೋರ್ ಶೋರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:45:32. ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ನಮ್ಮ ಅತಿಥಿ ಡಾಕ್ಟರ್ ಉಷಾರಾಣಿಯವರು. ಅವರ ಸ್ಕೈಯೋಸಿರಿ ರೆಸಾರ್ಟ್ನಲ್ಲಿ ಯಾವೆಲ್ಲ ರೀತಿಯ ಶಿಕ್ಷಣ ಸಿಗುತ್ತೆ, ಹಾಗೆ ಯಾವ ರೀತಿಯ ಕೃಷಿಗೆ ಸಂಬಂಧಿಸಿದಂತಹ ಮಾಹಿತಿಗಳು ಸಿಗುತ್ತೆ ಅಂತ ಇಷ್ಟೊತ್ತು ಅವರು ನಮ್ಮೊಂದಿಗೆ ಹಂಚ್ಕೋತಾ ಇದ್ರು. ನಿಮಗೂ ಸಹ ಇವರ ರೆಸಾರ್ಟ್ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ, ಅವರ ರೆಸಾರ್ಟ್ಗೆ ಹೇಗೆ ಹೋಗೋದು, ಹೇಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು, ಅಥವಾ ನೀವು ನಿಮ್ಮ ಸ್ಕೂಲ್ನಲ್ಲಿರುವಂತಹ ಮಕ್ಕಳನ್ನೆಲ್ಲ ಹೇಗೆ ಕರ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ಡಾಕ್ಟರ್ ಉಷಾರಾಣಿಯಿಂದ ಉಷಾರಾಣಿಯವರಿಂದ ಉತ್ತರವನ್ನು ಪಡಿಬಹುದು. ಮೇಡಮ್, ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಈ ಕೃಷಿಯ ಜೊತೆಗೆ ಉದ್ಯಮವನ್ನು ನಿರೂಪಿಸುವಂತಹ ಈ ನಿಮ್ಮ ಜರ್ನಿ ನಿಜವಾಗ್ಲೂ ತುಂಬ ಮೋಟಿವೇಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಮಾಡುವಾಗ ನೀವು ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ರಿ, ಚೆನ್ನಾಗಿ ಓದ್ಕೊಂಡಿದ್ರಿ, ಈ ಕೆಲಸನ ಬಿಟ್ಟು ಕೃಷಿಗೆ ಬರ್ತೀನಿ, ಕೃಷಿಯಿಂದ ಮತ್ತೆ ಇದನ್ನೇನೋ ಇನ್ನೊಂದು ರೀತಿಯ ದಿಕ್ಕಲ್ಲಿ ತಗೊಂಡು ಹೋಗ್ತೀನಿ ಅಂತ ಅಂದಾಗ ನಿಮ್ಮ ಕುಟುಂಬದ ಪ್ರತಿಕ್ರಿಯೆ ಹೇಗಿತ್ತು? ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಾ ಇಲ್ವಾ, ಹೇಗಿತ್ತು ಅವರ ಪ್ರತಿಕ್ರಿಯೆ?
2: ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಯಾವಾಗ ಕೃಷಿ ಮಾಡ್ತೀವಿ ಅಂತ ನಾವು ಜಾಗ ಪರ್ಚೇಸ್ ಮಾಡಿದ್ವಿ, ಅವಾಗಿಂದ ಹಸ್ಬೆಂಡ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಸಿಸ್ಟರ್, ಫ್ರೆಂಡ್ಸ್ ಎಲ್ಲರ ಕಡೆಯಿಂದನು ಸಪೋರ್ಟ್ ಸಿಕ್ಕಿದೆ.
1: ಓಕೆ,
2: ಈವನ್ ಹಸ್ಬೆಂಡ್ ನಾನು ಏನಾದರೂ ಮಾಡ್ತೀನಿ ಅಂದರೆ ಅವ್ರಿಗೆ ನಂಬಿಕೆ ಇದೆ, ಏನಾದರೂ ಮಾಡು ಅಂತಲೇ ಅವ್ರು ಹೇಳ್ತಾರೆ. ಬಟ್ ಬಿಫೋರ್ ದಟ್ ವಿಲ್ ಡಿಸ್ಕಸ್, ಮುಂಚೆನೇ ಒಂದು ಡಿಸ್ಕಷನ್ ಆಗಿರುತ್ತೆ. ಓಕೆ, ವಿಲ್ ಇದು ಒಂದು 10 ಆಪ್ಷನ್ ದಿನ ಬೆಳಗ್ಗೆ ಇತ್ತು ಅಂತಂದರೆ ದಿನ ಒಂದು 10 ಆಪ್ಷನ್ಸ್ ಬರುತ್ತೆ. ನನ್ನ ಫ್ರೆಂಡ್ಸೇ ಹೇಳ್ತಾರೆ ದಿನಕ್ಕೆ ಎಷ್ಟು ಆಪ್ಷನ್ ತಗೊಳ್ತೀಯ, ಒಂದೊಂದು ತಗೋ ಅಂತ ಅಂದ್ಬಿಟ್ಟು ಒಂದು 10 ಆಪ್ಷನಲ್ಲಿ ಡಿಸ್ಕಷನ್ ಮಾಡಿ ಒಂದು ಆಪ್ಷನ್ ತೊಗೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಟ್ ಆ ವೇನಲ್ಲಿ ಐ ಆಮ್ ಲಕ್ಕಿ ಅಂತ ಅನಿಸುತ್ತೆ. ಫ್ಯಾಮಿಲಿಯಿಂದ ನಮ್ಮ ಸಿಸ್ಟರ್ ಸಪೋರ್ಟು, ಫ್ರೆಂಡ್ಸ್ಗಳಿಂದ ಫ್ರೆಂಡ್ ಅದು ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಮೋಟಿವೇಶನ್ ಸಿಗ್ತಾ ಇರುತ್ತೆ ಅವಾಗವಾಗ,
1: ಮನೆಯಲ್ಲೇ ಮಾಡಿದ್ರು ಮಾಡ್ತೀರಾ ಅನ್ನೋ ನಂಬಿಕೆ ಅವರಿಗೂ ಸಹ.
2: ಹೌದು, ಈಗ ತುಂಬ ಜನಕ್ಕೆ ಸ್ಕಿಲ್ ಇರುತ್ತೆ, ಮಾಡೋ ಧೈರ್ಯ ಇರುತ್ತೆ, ಬಟ್ ಕೆಲವೊಂದು ಕಾರಣಾಂತರಗಳಿಂದ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಅಥವಾ ಬೇರೆ ಹೆಲ್ತ್ ಇಶ್ಯೂ ಇರ್ಬೋದು.
1: ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ ಏನಿರುತ್ತೆ ಅಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಮದುವೆ ಆಯ್ತು ಅಂತ ಕೂಡಲೇ ಮಕ್ಕಳಿರಬಹುದು, ಹಾಗೆ ಗಂಡನ ಕಡೆ ಸಂಬಂಧಿಕರು, ನಮ್ಮ ಕಡೆ ಸಂಬಂಧಿಕರು ಅಂತ ಹೇಳಿ ತುಂಬಾ ಜವಾಬ್ದಾರಿಗಳು ಇರುತ್ತೆ. ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಅವ್ರಿಗೆ ಅವರೇ ಟೈಮ್ ಕೊಟ್ಕೊಳಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ಸಾಧನೆ ಮಾಡಿ ನಿಜವಾಗ್ಲು ಎಷ್ಟೋ ಹೆಣ್ಮಕ್ಳಿಗೆ ಪ್ರೇರಣೆ ಆಗಿದ್ದೀರಿ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಅಂಥವ್ರಿಗೆ ಏನಂತಂದರೆ ಅವರೆಲ್ಲ ಅವ್ರ ನಂಬಿಕೆ ಇಟ್ಕೊಬೇಕು.
1: ಓಕೆ,
2: ಅವ್ರ ಮನೆಯವರು ಸ್ವಲ್ಪ ಮೋಟಿವ್ ಮಾಡಲಿ ಸಾಕು.
1: ಓಕೆ,
2: ನೀನು ಮಾಡ್ತಿದ್ಯಲ್ಲ, ನೀನು ಗೋ ವಿತ್ ಯುವರ್ ವೇ. ಮುಂಚಿನಂಗಿಲ್ಲ ಇವಾಗಿನ ಜನ್ರೇಷನಲ್ಲಿ ತುಂಬ ಚೇಂಜ್ ಆಗಿದೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಸಿಕ್ಕಿದ್ರೆ ಸಾಕು. ಸ್ವಲ್ಪ ನಾನು ಮುಂಚೆನೇ ಹೇಳ್ದಂಗೆ ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಅವ್ರು ಏನು ಮಾಡಬೇಕು ಅಂತ ಇರುತ್ತೆ, ಆ ಮಿಷನ್ ವಿಷನ್ ಇಟ್ಕೊಂಡು ಅವ್ರು ವರ್ಕ್ ಮಾಡಲಿ.
1: ಓಕೆ,
2: ಏನಂತಂದರೆ ಈಗೆಲ್ಲರೂ ಬೋಲ್ಡಾಗೇ ಇದ್ದಾರೆ, ಆ ಥರ ಏನಿಲ್ಲ. ಬಟ್ ಇನ್ನು ಕೆಲವರಿಗೆ ಸ್ಕಿಲ್ ಇದ್ದು ಮೆಂಟಲಿ ಹೆಲ್ತ್ ಇಶ್ಯೂ ಇರ್ಬೋದು, ಬೇರೆ ಇಶ್ಯೂಸ್ ಆಗಿರ್ಬೋದು, ಒಂದು ಟೈಮ್ ಡ್ಯೂರೇಷನ್ ಹಾಕ್ಕೊಂಡು ಅಲ್ಲಿಂದ ಆಚೆ ಬಂದು ಏನು ಮಾಡಬೇಕು, ಟಾರ್ಗೆಟ್ ಇಟ್ಕೋಬೇಕು.
1: ಬರೀ ಜವಾಬ್ದಾರಿಗಳಷ್ಟೇ ಅಲ್ಲ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ.
2: ಮಕ್ಕಳುಗಳ ಎಜುಕೇಶನ್ಸ್ಗೆ ಅಂತ

0: ಟೈಮೆಲ್ಲ ಅಲ್ಲೇ ಹೋಗುತ್ತೆ. ನಮ್ಮ ಬಗ್ಗೆ ನಾವು ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆ ಬೆಳಗ್ಗೆ ಅಥವಾ ಯಾವಾಗಾದರೂ ಒಂದು ಯೋಚನೆ ಮಾಡಿದಾಗ ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಎಲ್ಲರೂ ಮಾಡ್ತಾನೆ ಇರ್ತಾರೆ, ಮಕ್ಳದ್ದು ಫ್ಯಾಮಿಲಿದು ಅದು ಇದು ಎಲ್ಲದು ಅಂದ್ಬಿಟ್ಟು, ಬಟ್ ನಮ್ಮದು ಅಂತಲೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ನಮ್ಮ ಟೈಮ್ ಕೊಟ್ಕೊಂಡ್ರೆ
1: ಓಕೆ, ನಮ್ಮಲ್ಲಿರೋ ಒಂದು ಚಿಕ್ಕ ಶಕ್ತಿನೂ ಸಹ ಮುಂದೆ ಒಂದು ದೊಡ್ಡ ಬೆಳಕಾಗಿ ಕಾಣಿಸ್ಬೋದು. ಹಾಗೇ ಇಮರ್ಷನ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಕುರಿತಾಗಿ ಸ್ವಲ್ಪ ಮಾಹಿತಿನ ಹಂಚ್ಕೋತೀರಾ?
0: ಹೌದು, ನಾನು MBA ಮಾಡಿದೆ ಅಂತ ಹೇಳಿದೆ. ಅಲ್ಲಿ ಏನಂತಂದ್ರೆ ಕಂಪ್ಲೀಟ್ಲಿ ಥಿಯರಿ.
1: ಓಕೆ,
0: ಸೊ ನಾನು ಏನಂತ ಅನ್ಕೊಂಡೆ, ಈಗ ರೀಸೆಂಟ್ ಆಗಿ ಬೇರೆಯವ್ರ ಇಮರ್ಷನ್ ಪ್ರೋಗ್ರಾಮ್ ಫಾರ್ ಎನಿ PG ಸ್ಟೂಡೆಂಟ್ಸ್ ಏನಂತಂದ್ರೆ, ಅವ್ರು ಬಂದು ಅಲ್ಲಿ ಜಾಯ್ನ್ ಆಗಿ ವಿತಿನ್ 3 ಮಂತ್ಸಲ್ಲಿ ಅವ್ರೊಂದು ಐಡಿಯಾ ಜೊತೆ ಹೊಸದಾಗಿ ಬಂತು ಅಂತಂದ್ರೆ, ಅವರಿಗೆ ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಇದನ್ನ, ಅವ್ರಿಗೆ ಏನಂತಂದ್ರೆ ಅವ್ರ ಇನ್ಸ್ಟಿಟ್ಯೂಟ್ ಇಂದ ಅಥವಾ ಒಂದು 12 ಮಂತ್ಸ್ ಡ್ಯೂರೇಷನ್ ಇರುತ್ತೆ ಕೋರ್ಸ್, ಅವ್ರ 12th ಮಂತ್ನಲ್ಲಿ ಅವರು ಎಂಟರ್ಪ್ರೆನರ್ ಆಗಿ ಆಚೆ ವಿತ್ ಕಂಪ್ನಿ ರಿಜಿಸ್ಟ್ರೇಷನ್ ಇಂದ ಹಿಡಿದು ಬ್ರ್ಯಾಂಡಿಂಗ್ ವಾಟ್ ಎವರ್ ಇಟ್ ಈಸ್ ಇದರಿಂದ ಆಚೆ ಹೋಗ್ಬೇಕು. ಕಂಪ್ನಿ ರಿಜಿಸ್ಟ್ರೇಷನ್ ಏನೇನು ಕಂಪ್ಲೈನ್ಸ್ ಇದೆ ಅವೆಲ್ಲ ನಾವು ಮಾಡಿಕೊಡ್ತೀವಿ. ಹೆಂಗೆ ಮಾಡಬೇಕು, ಮ್ಯಾನ್ ಪವರು, IT, ವೆಬ್ಸೈಟ್ ಡಿಸೈನಿಂಗ್ ಎಲ್ಲದನ್ನು ನಾವೇ ಮಾಡಿಕೊಡ್ತೀವಿ. ಅವರು ದೇ ಫೋಕಸ್ ಆನ್ ದೇ ಪ್ರಾಡಕ್ಟ್, ಮತ್ತೆ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಬೇಕು ಅದನ್ನೆಲ್ಲ ನಾವು ಟಾರ್ಗೆಟ್ ಕೊಡ್ತೀವಿ. ಅದು ಅಚೀವ್ ಮಾಡಿದ ತಕ್ಷಣ VC ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು, ಏಂಜಲ್ ಇನ್ವೆಸ್ಟರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು ಅಥವಾ ನಾವೇ ಇನ್ವೆಸ್ಟ್ ಮಾಡೋದ ಅದನ್ನೆಲ್ಲ ನಾವೇ ನೋಡ್ಕೊಳ್ಳೋದು.
1: ಇದನ್ನು ಸಹ ನಾವು ಇನ್ನೊಂದು ಕಾರ್ಯಕ್ರಮನೇ ಮಾಡಬಹುದು, ಅಷ್ಟು ಇದರಲ್ಲೂ ಸಹ ಮಾಹಿತಿ ಇದೆ. ನಿಜವಾಗ್ಲೂ ನೀವು ಇಷ್ಟು ಬೇರೆ ಬೇರೆ ವಿಧಾನಗಳಿಂದ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರೋದು ನೋಡಿದ್ರೆ ನಿಜವಾಗ್ಲೂ ಹಲವಾರು ಹೆಣ್ಮಕ್ಳಿಗೆ ನೀವು ಒಂದು ಸ್ಫೂರ್ತಿಯಾಗಿದ್ದೀರಾ ಅಂತಾನೆ ಹೇಳ್ಬೋದು. ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಹಾಗೇನೆ ನೀವು ಸಹ ಉಷಾರಾಣಿಯವರ ಸ್ಕಯೋಸಿರಿ ರೆಸಾರ್ಟ್ಗೆ ಭೇಟಿ ನೀಡಬೇಕು ಅಂದರೆ ಹೇಗೆ ಭೇಟಿ ನೀಡಬಹುದು, ಹಾಗೆಯೇ ಅದರ ಕುರಿತಾದಂತಹ ಮಾಹಿತಿ ಬೇಕು ಅಂದರೆ ಮುಂದಿನ ಭಾಗದಲ್ಲಿ ಅವರೇ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮೊಂದಿಗೆ ನಮ್ಮ ಅತಿಥಿ ಡಾಕ್ಟರ್ ಉಷಾ ರಾಣಿಯವರಿದ್ದಾರೆ. ಅವರು ಕೃಷಿಯನ್ನ ಹೇಗೆ ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿದ್ದಲ್ಲದೆ ಶೈಕ್ಷಣಿಕವಾಗಿಯೂ ಸಹ ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ, ಹಾಗೆ ಅವರು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ, ಹೇಗೆ ಕೃಷಿಯ ಕುರಿತಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಮೇಡಮ್, ನಮಗೆ ಒಂದು ಸಂದೇಶ ಬಂದಿದೆ. ಉಷಾ ರಂಜು ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕ್ಯಾನ್ ಯು ಟೀಚ್ ಮೀ ಮಶ್ರೂಮ್ ಫಾರ್ಮಿಂಗ್ ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ?
1: ನಮ್ಮ ಫಾರ್ಮಿಗೆ ಬಂದರೆ ನಾವು ಹೇಳ್ಕೊಡ್ತೀವಿ ಅದು ಹೇಗೆ ಬೆಳೆಯೋದು, ಹೇಗೆ ಎಷ್ಟು ದಿನ ಇಡಬೇಕು, ಮತ್ತೆ ಮನೆಯಲ್ಲೇ ಬೆಳ್ಕೋಬಹುದು.
0: ಓಕೆ, ಅಂದ್ರೆ ನೀವು ಇಂಡಿವಿಜುವಲ್ ಟ್ರೈನಿಂಗ್ ಕೊಡ್ತೀರಾ? ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಬಂದ್ರೆ ಮಶ್ರೂಮ್ ಅಥವಾ ಜೇನು ಕೃಷಿ ಕಲಿಬೇಕು ಅಂತಿರ್ಬೋದು, ಬೇರೆ ಯಾವುದೇ ತರದ ಹೈನುಗಾರಿಕೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದೇ ತರದ ಬಂದು ಕೇಳಿದ್ರು ನೀವು ಅವ್ರಿಗೆ ಹೇಳ್ಕೊಡ್ತೀರಾ?
1: ಹೌದು, ಟೆರೆಸ್ ಗಾರ್ಡನಿಂಗ್ ಮಾಡಿದ್ರೆ ಅವ್ರಿಗೆ ಕಿಚನ್ ಅಲ್ಲಿ ಆಗ್ಬಿಡುತ್ತೆ. ಈಗ ಏನಂತಂದ್ರೆ ಎಷ್ಟು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ಸ್ ಹೊಡಿತಾರೆ ಅಂತಂದ್ರೆ ನಮ್ಮ ತೋಟದ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲೇ ಅವ್ರು ಹೊಡಿತಾರೆ, ಜಸ್ಟ್ ಹಾಗೆ ಹೆಜ್ಜಿಟ್ಬಿಡ್ತಾರೆ ಟೊಮೊಟೋಸ್ ಎಲ್ಲದನ್ನು. ಸೊ ಹಂಗಾಗಿ ಅದಕ್ಕೆ ಹುಳ ಬರೋದಿಲ್ಲ. ನಿಮ್ಗೆ ಆರ್ಗ್ಯಾನಿಕ್ ಮತ್ತೆ ಇದು ಆರ್ಗ್ಯಾನಿಕ್ ಅಲ್ಲ ಅಂತ ಕಂಡಿಡಿಯೋದಕ್ಕೆ ಏನಂತಂದ್ರೆ ಮೇಜರ್ ಆಗಿ
0: ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಏನಾದ್ರು ಸವಾಲುಗಳಿದೆಯಾ? ನೀವು ಹೇಗೆ, ಏನು ಪೆಸ್ಟಿಸೈಡ್ಸ್ ಇಲ್ಲದೆ, ಯಾವುದೇ ಔಷಧಿ ಇಲ್ಲದೆ, ಯಾವ ರೀತಿ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ?
1: ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಸೆಕ್ಟ್ಸ್ ಬರ್ತವೆ ಒಳಗಡೆ, ನಾವಲ್ಲಿ ಚೆಂಡುವ ಆ ತರದ ಹಾಕಿದ್ರೆ ಎಲ್ಲ ಅಟ್ರಾಕ್ಟ್ ಆಗಿ ಹೂಗಳ ಮೇಲೆ ಹೋಗುತ್ತೆ, ನಮ್ಗೆ ಬೆಳೆಗಳು ಚೆನ್ನಾಗಿ ಸಿಗುತ್ತೆ. ಮತ್ತೆ ಫ್ಲೈಸ್ ಎಲ್ಲ ಏನಂತಂದ್ರೆ ನಾವು ಕಾಂಪೌಂಡ್ ಹಾಕಿರೋದ್ರಿಂದ, ಇಲ್ಲಾಂದ್ರೆ ಶೇಡ್ ನೆಟ್ ಕಟ್ಬೇಕಾಗುತ್ತೆ ಕಾಂಪೌಂಡ್ ವಾಲ್, ಅವಾಗ ಫ್ಲೈಯರ್ಸ್ ಬರಲ್ಲ.
0: ಸೊ ನಮ್ಗೆ ಒಂದು ಗಿಡದಿಂದಾನೇ ಮತ್ತೊಂದು ಗಿಡಕ್ಕೆ ನೀವು ಔಷಧಿ ತರ ಕೊಡ್ತಾ ಇದ್ದೀರಿ, ಇಲ್ಲಿ ಯಾವ್ದೇ ತರದ ಸಿಂಪಡಣೆ ಇಲ್ಲ.
1: ಇಲ್ಲ ಇಲ್ಲ, ಬೇವಿನೆಣ್ಣೆ ಒಂದು ಇದ್ ಮಾಡ್ತೀವಿ, ಬಟ್ ಬೇವಿನೆಣ್ಣೆನು ಇವಾಗ ಆಗ್ತಾ ಇಲ್ಲ, ಅದ್ರಷ್ಟಿಗೆ ಅದು ಬಿಟ್ಟಿದೀವಿ ನೇಚರ್ನ. ಕೆಲವರು ಹೇಳ್ತಾರೆ ನೇಚರ್ನ ಡಿಸ್ಟರ್ಬ್ ಮಾಡ್ಬೇಡಿ, ಅದ್ರಷ್ಟಿಗೆ ಬಿಟ್ಬಿಡಿ ಅಂತ, ನಾವ್ ಅದನ್ನೇ ಫಾಲೋ ಮಾಡ್ತೀವಿ.
0: ನಮ್ಮ ಲೇಸಿನೆಸ್
1: ಇಲ್ಲ, ಕಾಂಪೌಂಡ್ ಇರೋದ್ರಿಂದ ಯಾವ್ದು ಫ್ಲೈಯರ್ಸ್ ಒಳಗಡೆ ಬರಲ್ಲ. ನೀವು ಯಾವ್ದೇ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ನೋಡಿ, ಅದು ಮೇಲ್ಗಡೆ ಸಿಪ್ಪೆ ದಪ್ಪ ಇತ್ತು ಅಂತಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಅಂತ. ಅದು ತೆಳುವಾದ ಪದರ ಬಂತು ಅಂತಂದ್ರೆ ತುಂಬಾ ಇನ್ಸೆಕ್ಟ್ಸ್, ಯಾಕೆಂದ್ರೆ ಈವನ್ ಬ್ರಿಂಜಾಲ್ ಆಗ್ಲಿ ಟೊಮೆಟೊ ಆಗ್ಲಿ ವಿಥೌಟ್ ತುಂಬಾನೇ ಔಷಧಿ ಹೊಡಿತಾರೆ. ದ್ರಾಕ್ಷಿ ಅವಕ್ಕೆಲ್ಲ ಔಷಧಿ ಇಲ್ದಲೆ ಅವು ಬೆಳೆಯೋದಕ್ಕೆ ಆಗಲ್ಲ. ಆರ್ಗ್ಯಾನಿಕ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಫ್ಟರ್ ದಟ್ ಏನಂತಂದ್ರೆ ಹುಳಗಳಷ್ಟು ಬರಲ್ಲ,
0: ಅದಕ್ಕೆ ಹೊಂದಾಣಿಕೆ ಆಗ್ಬಿಡತ್ತೆ.
1: ಅದನ್ನೇ ಹೇಳಿದ್ನಲ್ಲ, ಕೋಳಿಗಳು ಸಪೋರ್ಟ್ ಮಾಡ್ತಿದ್ದಾವೆ ಬೇರೆ ಇನ್ಸೆಕ್ಟ್ಸ್ ಬಂದಾಗ.
0: ಓಕೆ ಓಕೆ ಮ್ಯಾಮ್, ಈಗ ಸ್ಕಯೋಸಿರಿ ಬಗ್ಗೆ ಇಷ್ಟೊತ್ತು ನಾವು ಮಾತಾಡಿದ್ವಿ, ಈಗ ಸ್ಕಯೋಸಿರಿ ಬಗ್ಗೆ ಕುತೂಹಲ ಬಂದಿರುವಂತಹ ನಮ್ಮ ಕೇಳುಗರು ನಿಮ್ಮನ್ನ ಭೇಟಿ ನೀಡಬೇಕು ಅಂತಂದ್ರೆ ಹೇಗೆ, ಅಥವಾ ಯಾವ್ದಾದ್ರು ಶಾಲೆಗಳಿರ್ಬಹುದು, ಪೋಷಕರಿರ್ಬಹುದು, ವಿದ್ಯಾರ್ಥಿಗಳಿರ್ಬಹುದು, ಕಾರ್ಪೊರೇಟ್ ಸಂಸ್ಥೆಗಳಿರ್ಬಹುದು, ಅವ್ರು ಯಾರಾದ್ರೂ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಹೇಗೆ ಸಂಪರ್ಕಿಸಬಹುದು, ಹಾಗೆ ನಿಮ್ಮ ಅಡ್ರೆಸ್ ಎಲ್ಲಿ ಅಂತ ನಮಗೆ ತಿಳಿಸ್ಕೊಡಿ.
1: ನಮ್ಮ ಸ್ಕಯೋಸಿರಿ ಫಾರ್ಮ್ ಬಂದ್ಬಿಟ್ಟು ಯಲಗಲವಾಡಿ ಕುಣಿಗಲ್ ತಾಲೂಕು ಮಾಗಡಿಯಿಂದ 8 ಕಿಲೋಮೀಟರ್ಸ್ ಆಗುತ್ತೆ ನಮ್ದು ಫಾರ್ಮಿಗೆ. ಬ್ಯಾಂಗ್ಳೂರು ವಿಜಯನಗರದಿಂದ 50 ಕಿಲೋಮೀಟರ್ಸ್. ಅದು ಬಿಟ್ಟರೆ ನನ್ನ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡಲಿ.

0: ಪಡಿಬೇಕು, ಅದರ ಬಗ್ಗೆ ಜ್ಞಾನವನ್ನು ಸಹ ಪಡಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಭೇಟಿ ನೀಡಬಹುದು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರು ಡಾಕ್ಟರ್ ಉಷಾರಾಣಿಯವರು. ಮೇಡಮ್, ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದಾಗಿತ್ತು ಇಂದಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಸಿಂಧು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಆಫೀಸಿಂದ ಮನೆಗೆ ಹೋಗ್ತಿದ್ದೀರಾ? ಕಾಲೇಜಿಂದ ಮನೆಗೆ ಹೊರಟಿದ್ದೀರಾ? ನಡ್ಕೊಂಡು ಹೋಗ್ತಾ ಇದ್ದೀರಾ? ಮನೇಲಿ ಟೀ ಮಾಡ್ತಾ ಇದ್ದೀರಾ? ವಾಕಿಂಗ್ ಹೊರಟಿದ್ದೀರಾ? ಅಥವಾ ಪಾರ್ಕಲ್ಲಿ ಕೂತಿದ್ದೀರಾ? ಹಾಗಾದ್ರೆ ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಗಮನವಿಲು 101.3 ಮೆಗಾಹರ್ಟ್ಸ್, ಮತ್ತು ಇದು ನಿಮ್ಮ ಸೂಪರ್ ಹಿಟ್ ಹಾಡುಗಳ ನಾನ್ ಸ್ಟಾಪ್ ಸಂಜೆ. ನಿಮ್ಮ ಮೂಡ್ಗೆ, ನಿಮ್ಮ ಮ್ಯಾಜಿಕ್ಗೆ, ನಿಮ್ಮ ಮನಸ್ಸಿಗೆ ಇದು ಎಫ್ಎಂ ರೈನ್ಬೋ. ರಂಗಿನ ಅಲೆಗಳಲ್ಲಿ ಜೊತೆಯಾಗಿರಿ ಎಫ್ಎಂ ರೈನ್ಬೋ ಜೊತೆ.

ಸ್ಟುಡಿಯೋದಲ್ಲಿ ಸಮಯವಾಗಿದೆ 5:06. ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ನಮ್ಮ ಟಾಪಿಕ್ ಏನ್ ಗೊತ್ತಾ? ನಮ್ಮ ಸುತ್ತಮುತ್ತ ಹೀರೋ ಹೀರೋಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇಂಟರ್ನೆಟ್ ಅಲ್ಲಿ ತುಂಬಾನೇ ತಬಾಯಿ ಹುಟ್ಟಿಸಿರುವ ಈ ಬಿಟ್ಟು ತಬಾಯಿ ಕತೆನ ಒಮ್ಮೆ ಕೇಳಿ. ಗ್ಲೌಸ್ ಇಲ್ಲ, ಈಜ್ ಬರದಿದ್ರು ತನ್ನ 30,000 ರೂಪಾಯಿ ಖರ್ಚು ಮಾಡಿ ಮಧ್ಯಪ್ರದೇಶದ ಅಜ್ನೀರ್ ನದಿಯನ್ನ ಕ್ಲೀನ್ ಮಾಡಿದ ಈ 21 ವರ್ಷದ ಇಂಟರ್ನೆಟ್ನ ಸೆನ್ಸೇಷನ್ ಅಂತ ಹೇಳ್ತಿರುವ ಬಿಟ್ಟು ತಬಾಹಿ ಸುರೇಂದ್ರ ಸಿಂಗ್ ಅಂತ ಇವನ ಹೆಸರು. ಇವತ್ತಂತೂ ಇಂಟರ್ನೆಟ್ ಅಲ್ಲಿ ಬೆಂಕಿ ಹಚ್ಚಿದೆ. ಆನಂದ್ ಮಹೀಂದ್ರ ಅವರಿಂದ ಹಿಡಿದು ದ ಓಷನ್ ಕ್ಲೀನ್ ಅಪ್ ಸಿಇಒ ವರೆಗೂ ಹಾಗೂ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಇವರ ಡೆಡಿಕೇಶನ್ಗೆ ಫುಲ್ ಫಿದಾ ಆಗಿ ಸಲಾಮ್ ಅಂದಿದ್ರು. ಸೊ ಹಾಗಾದ್ರೆ ಏನು ಈ ಬಿಟ್ಟು ತಬಾಯಿಯ ಕತೆ ಅಂತ ಕೇಳಿದ ನಮ್ಮ ನಾನ್ ಸ್ಟಾಪ್ ಸಂಜೆಯಲ್ಲಿ, ನಿಮ್ಮ ಊರಿನಲ್ಲೂ ಯಾರು ಈ ತರ ರಿವರು ಅಥವಾ ನದಿಗಳನ್ನ ಕ್ಲೀನ್ ಅಪ್ ಮಾಡ್ತಾ ಇರೋರು ಅಥವಾ ಸರೌಂಡಿಂಗ್ಸ್ ಏರಿಯಾನ ಅಥವಾ ಎನ್ವೈರನ್ಮೆಂಟ್ನ ನೋಡ್ಕೋತಾ ಇರೋರು ಇದ್ರೆ ನಮಗೂ ಕೂಡ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸ್ಕೊಡಿ. ನಮ್ಮ ಸುತ್ತಮುತ್ತ ಇರುವ ಹಸಿರು ಹೀರೋಗಳಾಗಿರ್ಬೋದು ಅಥವಾ ಸಮಾಜಕ್ಕೆ ನಮಗೆ ಕಾಣದೇ ಇರುವ ಹಾಗೆ ಮಾಡುತ್ತಿರುವ ಒಳ್ಳೆಯ ಕೆಲಸಗಳ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ರೆ ಈ ಬಿಟ್ಟು ತಬಾಹಿ ತರ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಅಂತ ಹೇಳ್ದ ಮುಂದಿನ ಹಾಡು.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಮತ್ತು ನಾವು ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತಾಡ್ತಾ ಇದೀವಿ. ಮತ್ತೆ ನಾನು ಯಾಕೆ ಮಾಡಬಾರ್ದು ಅಂತ, ಯಾರಾದರೂ ಮಾಡ್ತಾರೆ ಬಿಡಿ, ನಮ್ಮಿಂದ ಏನಾಗುತ್ತೆ, ಅದು ಗೌರ್ಮೆಂಟ್ ಅವ್ರ ಕೆಲಸ. ಈ ಮೂರು ಮಾತುಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಸುತ್ತಮುತ್ತಲಿನ ಎಷ್ಟೋ ಸಮಸ್ಯೆಗಳು ಹಾಗೆ ಉಳಿದ್ಬಿಡುತ್ತೆ. ಆದರೆ ಇಲ್ಲೊಬ್ಬ ಜನ್ಜಿ ಹುಡುಗ, 21 ವರ್ಷದ ಹುಡುಗ ಹೇಳಿದ್ದು, ಯಾರಾದರೂ ಮಾಡಲಿ ಅಂತ ಕಾಯೋದು ಯಾಕೆ, ನಾನೇ ಶುರು ಮಾಡ್ತೀನಿ ಅಂತ. ಮಧ್ಯಪ್ರದೇಶದ ಬಿಟ್ಟು ತಬಾಯಿ ಅವನ ಹೆಸರು, ಸೋಷಿಯಲ್ ಮೀಡಿಯಾ ಹೆಸರು. ಕೊಳಕಿನಿಂದ ತುಂಬಿದ್ದ ಅಜ್ನಾರ್ ನದಿಯನ್ನು ಸ್ವಚ್ಛಗೊಳಿಸಲು ತಾನೇ ಕೈ ಹಾಕ್ತಾನೆ. ಇವತ್ತು ಅವನ ಕತೆ ದೇಶದ ಆಚೆಗೂ ತಲುಪಿದೆ. ಹಾಗಾದರೆ ನಾನು ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ ನಿಮ್ಮನ್ನ ಕೇಳಬೇಕಾಗಿರೋ ಮಾತು, ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ನಾನು ಯಾಕೆ ಮಾಡಬಾರ್ದು ಅಂತ ಸುಮ್ಮನೆ ಕೂತಿರೋರಿದ್ದಾರಾ, ಅಥವಾ ಅದನ್ನು ಮುಂದೆ ಬಂದು ಮಾಡ್ತಾ ಇರೋರಿದ್ದಾರಾ? ನಿಮ್ಮ ಊರಲ್ಲೂ ನಿಮ್ಮ ಸುತ್ತಮುತ್ತ ಯಾರು ಈ ಥರ ಹೀರೋಗಳಿದ್ರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ 9480901013.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:23 ಮತ್ತು ನಾವು ಮಾತಾಡ್ತಾ ಇದ್ವಿ ಇಂಟರ್ನೆಟ್ ಸೆನ್ಸೇಷನ್ ಬಿಟ್ಟು ತಬಾಯಿ ಬಗ್ಗೆ. ಜನವರಿಯಲ್ಲಿ ಬಿಟ್ಟು ನದಿಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಶುರು ಮಾಡ್ತಾನೆ. ಮೊದಲಿಗೆ ಕೆಲವು ಫ್ರೆಂಡ್ಸ್ ಜೊತೆ ಆಗ್ತಾರೆ, ಆಮೇಲೆ ಫ್ರೆಂಡ್ಸ್ ಕೂಡ ಹೋಗ್ಬಿಡ್ತಾರೆ. ಆದ್ರೆ ಬಿಟ್ಟು ಮಾತ್ರ ನಿಲ್ಸಲ್ಲ, ತನ್ನ ಕೈಲಾದಷ್ಟು ಎಷ್ಟು ಸಿಗತ್ತೆ ಅವನ ಹತ್ರನೇ ಇರುವ ಟೂಲ್ಸ್ನ ತಗೊಂಡು ಹಾಗೆ ನದಿಯೊಳಗೆ ತಾನೇ ಇಳಿದು ಕಸ ತೆಗೆಯಲು ಶುರು ಮಾಡ್ತಾನೆ. ದೊಡ್ಡ ಆರ್ಗನೈಸೇಷನ್ ಇಲ್ಲ, ದೊಡ್ಡ ಟೀಮ್ ಇಲ್ಲ, ಒಂದು JCBನ ಕರೆಸ್ಕೊಂಡು ಅವನ ಹತ್ರ ಇದ್ದಂತಹ ದುಡ್ಡು, ಒಂದು ಹುಡುಗ, ಒಂದು ನದಿ ಮತ್ತು ಒಂದು ಡಿಟರ್ಮಿನೇಷನ್ ಇರುತ್ತೆ. ಆ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಪ್ಲಾಸ್ಟಿಕ್ ಬಾಟ್ಲು, ಕಸದ ರಾಶಿ, ಮತ್ತೆ ಬಿಟ್ಟೋದಂತಹ ಬಟ್ಟೆಗಳು ಎಲ್ಲ ಇರುತ್ತೆ. ಮತ್ತು ಅವನು ಕ್ಲೀನ್ ಮಾಡ್ತಿದ್ರು ಜನ ಇದನ್ನ ವೇಸ್ಟ್ನ ತಂದು ತಂದು ಹಾಕ್ತಿರ್ತಾರೆ. ಆದರೆ ಅವನು ಮಾತ್ರ ಅವನ ಕೆಲಸದ ಫೋಟೋಸ್ ಮತ್ತು ವೀಡಿಯೋಸ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತಾ ಇರ್ತಾನೆ. ಅದು ಸ್ಲೋಲಿ ಸ್ಲೋಲಿ ಅಟೆನ್ಷನ್ ಗೈನ್ ಮಾಡಿ ವೈರಲ್ ಆಗುತ್ತೆ. ತುಂಬ ಜನ ಅದು ಅವನ್ನ ಪ್ರಶಂಸಿದ್ರೆ ಅಷ್ಟೇ ಜನ ಕೂಡ ಅವನ್ನ ಇದು ಚೆನ್ನಾಗಿಲ್ಲ, ಒಳ್ಳೆ ಕೆಲಸ ಅಲ್ಲ, ಇದನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ. ಆದರೆ ಅವನ ಫೋಕಸ್ ಒಂದೇ ಆಗಿರುತ್ತೆ, ನದಿ ಸ್ವಚ್ಛವಾಗಬೇಕು ಅಂತ. ಹಾಗೆ ನಮ್ಮ ಸುತ್ತಮುತ್ತಲೂ ಅಷ್ಟೇ ದೊಡ್ಡದಾಗಿ ಅಂತಲ್ಲ, ಏನೋ ಚಿಕ್ಕದಾಗೆ ಇದೇ ಥರ ನಮ್ಮ ಹೀರೋಗಳು ಇರ್ತಾರೆ. ಅವರು ಫಿಲ್ಮ್ ಆ್ಯಕ್ಟರ್ಸ್ ಆಗಿರಬೇಕು ಅಂತ ಏನು ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡ್ತಿರುವಂತಹ ಇಂಥ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಕಾಣ್ತಿದ್ರೆ FM ರೈನ್ಬೋ ಅವರಿಗೆ ಸದಾ ಪ್ರೋತ್ಸಾಹ ಕೊಡುತ್ತೆ. ಅಂಥವರ ಹೆಸರನ್ನು ಖಂಡಿತವಾಗಿ ಇಲ್ಲಿ ಬರೆದು ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901

0: ध्यान दें, आपकी मेहनत को राष्ट्रीय पहचान। पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान। आज ही नामांकन करें राष्ट्रीय गोपाल रत्न पुरस्कार 2026 के लिए। इस पुरस्कार के लिए 3 श्रेणियों में होता है चयन, सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन। उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान। नामांकन की तिथि 10 अगस्त से 10 सितंबर 2026 तक, तो देर किस बात की। आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026 पशुपालन एवं डेयरी विभाग भारत सरकार द्वारा जनहित में जारी।
1: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದೀವಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ ಇಂಟರ್ನೆಟ್ ಸೆನ್ಸೇಷನ್ ಬಿಟು ತಬಾಹಿ ಬಗ್ಗೆ. ಬಿಟು ತನ್ನ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡು ತಗೋತಾನೆ. ಸೊ ಬಿಫೋರ್ ಪಿಕ್ಚರ್ಸ್ ಮತ್ತೆ ಆಫ್ಟರ್ ಪಿಕ್ಚರ್ಸ್ ನ ಹಾಕ್ತಾ ಇರ್ತಾನೆ. ಒಂದ್ ಕಡೆ ಕಸದಿಂದ ತುಂಬಿದ ನದಿ ಹೇಗಿತ್ತು, ಮತ್ತೆ ಅವನು ಸ್ವಲ್ಪ ಸ್ವಲ್ಪ ಭಾಗ ಕೆಲಸ ಕ್ಲೀನ್ ಮಾಡ್ತಿದ್ದಾಗ ಆ ನದಿ ಹೇಗೆ ಕಾಣಿಸ್ತಿದೆ ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದಂತಹ ಪಿಕ್ಚರ್ಸ್ ಗಳನ್ನ ಇಂಟರ್ನೆಟ್ ಅಲ್ಲಿ ಬಿಫೋರ್ ಅಂಡ್ ಆಫ್ಟರ್ ಅಂತಾರಲ್ಲ, ಆ ತರ ಪಿಕ್ಚರ್ಸ್ ನ ಹಾಕ್ತಾ ಇರ್ಬೇಕಾದ್ರೆ ಅದು ಸ್ಲೋ ಆಗಿ ಚೇಂಜ್ ಹಾಕ್ತಾ ಮತ್ತೆ ವೈರಲ್ ಆಗಕ್ ಶುರು ಆಯ್ತು. ಆಗ ಅವನಿಗೆ ತುಂಬಾ ಪ್ರಶಂಸೆ ಕೂಡ ಬಹಳಷ್ಟು ಬಂತು ಅಂತ ಹೇಳಿದೆ. ಹಾಗೆ ಎಲ್ಲರೂ ಇವನು ಸೋಷಿಯಲ್ ಮೀಡಿಯಾ ವ್ಯೂಸ್ ಮಾಡ್ತಾ ಇದ್ದಾನೆ, ಲೈಕ್ಸ್ ಮಾಡ್ತಾ ಇದ್ದಾನೆ, ಈ ಫೋಟೋ AI ಫೋಟೋ ಅಂತ ಎಲ್ಲ ಹೇಳಿದ್ರು. ಬಿಟ್ಟುಗೆ ತುಂಬಾ ಜನ ಮೆಸೇಜಸ್ ಕೂಡ ಕಳಿಸಿದ್ರು. ಆದ್ರೆ ಅವನು ಹೇಳ್ತಾನೆ, ನಾನು ಈ ಮಾಡ್ತಿರುವ ಕೆಲಸ ಒಂದು ದಿನದ ಅಲ್ಲ, ಜನವರಿ 2026 ತಿಂಗಳುಗಟ್ಟೆ ಶ್ರಮದಿಂದ ಮಾಡ್ತಾ ಇರುವಂತಹ ಕೆಲಸ ಆಗಿರುತ್ತೆ. ಅವನ ಕೆಲಸ ಎಷ್ಟು ತಬಾಹಿ ಹಾಕಿರುತ್ತೆ ಅಂದರೆ ಅವನು ಬಿಟ್ಟು ತಬಾಹಿ ಅಂತ ಮಾಡಿಕೊಂಡು ಇವತ್ತು ಇಂಟರ್ನೆಟ್ಟಲ್ಲಿ ತುಂಬಾ ಸೆನ್ಸೇಷನ್ ಆಗಿದ್ದಾನೆ. ನೀವು ಕೂಡ ನಿಮ್ಮ ಊರಿನವರ ಬಗ್ಗೆ ಕಳಿಸಿ ಅಂತ ಹೇಳಿದ್ದೀನಿ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ, ಅದನ್ನು ಕೂಡ ನಾವು ಖಂಡಿತವಾಗ್ಲೂ ಓದ್ತೀವಿ ಅಂತ ಹೇಳ್ತಾ

ಹೌದು, ನಮಗೆ ಇನ್ನು ತುಂಬ ಹೇಳೋದಿದೆ ಈ ಇಂಟರ್ನೆಟ್ ಸೆನ್ಸೇಷನ್ ಹುಡುಗನ ಬಗ್ಗೆ. ಒಂದು ಸಣ್ಣ ಪಟ್ಟಣದ ಹುಡುಗ ತನ್ನ ಊರಿನ ನದಿಗಾಗಿ ಮಾಡಿದ ಕೆಲಸ ದೇಶದ ಗಡಿಯನ್ನು ದಾಟಿ ಗಮನ ಸೆಳೆಯತೊಡಗುತ್ತೆ. ಆಮೇಲೆ ಬಂದದ್ದು ಇನ್ನೂ ಒಂದು ದೊಡ್ಡ ಟ್ವಿಸ್ಟ್. ಈ ಬಿಟ್ಟುನ ಕೆಲಸವನ್ನು ನೋಡಿದ ದ ಓಷನ್ ಕ್ಲೀನಪ್ ಸಂಸ್ಥೆಯ ಫೌಂಡರ್ ಬೋಯಾನ್ ಸ್ಲಾಟ್ ಅವರು ಅವ್ರಿಗೊಂದು ಮೆಸೇಜ್ ಹಾಕ್ತಾರೆ, ಕಮ್ ವರ್ಕ್ ಫಾರ್ ಅಸ್ ಅಂತ. ಅಷ್ಟೇ, ಒಬ್ಬ ಇಂಡಿಯನ್ ಯಂಗ್ಸ್ಟರ್ ತನ್ನ ಊರಿನ ಒಂದು ಕೊಳಕು ನದಿಯನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೇ ತಡ ಅವನಿಗೆ ನೆದರ್ಲ್ಯಾಂಡ್ಸ್ನಿಂದ, ಹಾಗೆ ಮತ್ತೆ ಇವರು ಬೋಯಾನ್ ಅವರು ಕೂಡ ಸಂಸ್ಥೆಯಿಂದ ಗಮನ ಸೆಳೆದು ತಮ್ಮ ದೇಶಕ್ಕಾಗಿ ಬಂದು ಕೆಲಸ ಮಾಡುವು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಆದಂತಹ ಮೋಹನ್ ಯಾದವ್ ಅವರು ಕೂಡ ಬಿಟ್ಟು ನನ್ನ ಭೇಟಿ ಮಾಡಿ ಅವನ ಕೆಲಸವನ್ನು ಶ್ಲಾಘಿಸ್ತಾರೆ. ಮತ್ತೊಂದೆಡೆ ಬಿಟ್ಟು ಹೇಳ್ತಾನೆ, ಕಸ ತೆಗೆದು ಹಾಕುವುದು ಮಾತ್ರ ಸೊಲ್ಯೂಷನ್ ಅಲ್ಲ, ಜನರು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಕಸವನ್ನು ತಂದು ಹಾಕದೇ ಇದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾನೆ. ಅವನ ಮಾತಿನ ಅರ್ಥ ತುಂಬ ಸಿಂಪಲ್, ಈ ನದಿಯನ್ನು ಕ್ಲೀನಪ್ ಮಾಡೋದು ಮಾತ್ರ ಅಲ್ಲ, ನಮ್ಮ ಮೈಂಡ್ ಸೆಟ್ನ ಫಸ್ಟ್ ಕ್ಲೀನಪ್ ಮಾಡಬೇಕು ಅಂತ.

ನೀವು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಈ ಬಿಟ್ಟು ತಬಾಹಿ ಯಾಕೆ ಇಷ್ಟು ಸ್ಪೆಷಲ್ ಆಗ್ತಾನೆ ಅಂದ್ರೆ, ಅವನು ಸೆಲೆಬ್ರಿಟಿ ಅಲ್ಲ, ಅವನ ಹತ್ರ ದೊಡ್ಡ ಟೀಮ್ ಇರಲಿಲ್ಲ, ಅವನ ಹತ್ರ ಮನಿ ಕೂಡ ಖಂಡಿತವಾಗ್ಲೂ ಇರಲಿಲ್ಲ. ಆದ್ರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಕೆಲಸ ಮಾಡ್ತಾನೆ, ಅವನು ಪವರ್ಫುಲ್ ಪೊಸಿಷನ್ ಅಲ್ಲಿ ಕೂಡ ಇರಲಿಲ್ಲ. ಅವನು ಬರೀ ಒಬ್ಬ ವಿದ್ಯಾರ್ಥಿ ಆಗಿರ್ತಾನೆ. ಅವನ ಬಳಿ ಬರೀ ಒಂದು ಪ್ರಶ್ನೆ ಇರುತ್ತೆ, ನನ್ನ ಊರಿನ ಈ ಸಮಸ್ಯೆಯನ್ನ ಯಾರು ಯಾಕೆ ಬಗೆಹರಿಸಬೇಕು, ನಾನೇ ಬಗೆಹರಿಸಬೇಕು ಅಂತ. ಅದೇ ಪ್ರಶ್ನೆ ಅವನನ್ನ ಈ ರಿವರ್, ಈ ನದಿಯನ್ನ ಕ್ಲೀನ್ ಮಾಡುವಂತಹ ಒಂದು ಮಹತ್ತರವಾದ ಕಾರ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಒಬ್ಬನೇ ಶುರು ಮಾಡ್ತಾನೆ, ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ, ಕ್ರಿಟಿಸಿಸಂ ಬರುತ್ತೆ ಹೋಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ, ಕೈಯೆಲ್ಲ ಪಾಚಿಯಿಂದ ಕಸದಿಂದ ಎತ್ತಿ ಹುಷಾರು ಕೂಡ ತಪ್ಪುತ್ತೆ. ಆದ್ರೂ ಕೂಡ ಅವನು ನಿಲ್ಲಲ್ಲ, ಅವನ ಸ್ಟೋರಿ ಸಾವಿರಾರು ಜನಕ್ಕೆ ಇಂಟರ್ನೆಟ್ ಅಲ್ಲಿ ಸೆನ್ಸೇಷನ್ ಆಗಿದೆ. ಯಾಕೆ ಅಂದ್ರೆ ಚೇಂಜ್ಗಾಗಿ ಯಾವಾಗ್ಲೂ ಕ್ರೌಡ್ ಬೇಕಾಗಿಲ್ಲ, ಕೆಲವೊಮ್ಮೆ ಒಬ್ಬ ಮನುಷ್ಯನ ಡಿಟರ್ಮಿನೇಷನ್ ಸಾಕು, ಮೊದಲ ಹೆಜ್ಜೆ ಇಡೋಣ ಅಂತ. ನೀವು ಕೂಡ ಏನು ನೀವು ಡಿಟರ್ಮಿನೇಷನ್ ಮಾಡಿದೀರಾ, ನಮ್ಮ ಸುತ್ತಮುತ್ತಲಿನ ಜಾಗ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ಕ್ಲೀನ್ ಮಾಡೋಕೆ ನಮ್ಮ ಸಂಸ್ಥೆ ಮತ್ತು ನಮ್ಮ ಜವಾಬ್ದಾರಿಯನ್ನ ಹೇಗೆ ಮುಂದುವರ್ಸಕ್ಕೆ ಅಂತ ಸಂದೇಶ ಕಳಿಸಿ ಅಂತ ಹೇಳಿದ್ದೀನಿ. 9480901013ಗೆ ನಿಮ್ಮ ಸಂದೇಶಗಳು ಬಂದು ತಲುಪ್ತಾ ಇದೆ, ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಓದ್ತೀನಿ ಅಂತ ಹೇಳ್ತಾ ಈ ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೆ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ವಿ. ಇವತ್ತು ನಮ್ಮ ನಾನ್ಸ್ಟಾಪ್ ಸಂಜೆಯಲ್ಲಿ ಬಿಟ್ಟು ತಬಾಯಿಯ ಸ್ಟೋರಿ ಯಾಕೆ ಗೊತ್ತಾ ನಾವು ಹೇಳಿದ್ದು, ನಮ್ಮ ಊರಲ್ಲೂ ನಮ್ಮ ಕರ್ನಾಟಕದಲ್ಲೂ ನಮ್ಮ ಸುತ್ತಮುತ್ತಲಲ್ಲೂ ನಾನು ಯಾಕೆ ಮಾಡಬಾರ್ದು ಇಂತಹ ಕೆಲಸ ಅಂತ ಎಷ್ಟೋ ಜನ ಇರಬಹುದು. ಯಾರೋ ಒಂದು ಕೆರೆ ಉಳಿಸ್ತಿರ್ಬಹುದು, ಯಾರೋ ರಸ್ತೆ ಕ್ಲೀನ್ ಮಾಡ್ತಾ ಇರ್ಬೋದು, ಯಾರೋ ಬಡ ಮಕ್ಕಳಿಗೆ ಫ್ರೀ ಟ್ಯೂಷನ್ ಹೇಳ್ಕೊಡ್ತಾ ಇರ್ಬೋದು, ಯಾರೋ ನಮ್ಮ ರಸ್ತೆಯಲ್ಲಿರುವ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇರಬಹುದು, ಯಾರೋ ಯಾರಿಗೂ ಗೊತ್ತಾಗದಂತೆ ಒಂದು ಒಳ್ಳೆಯ ಕೆಲಸ ಕೂಡ ಮಾಡ್ತಿರಬಹುದು. ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಯ ಹೆಸರುಗಳನ್ನ ಕಳಿಸಿದೀರಾ, ಖಂಡಿತವಾಗ್ಲೂ ನಾವು ಕೂಡ ಅದನ್ನ ಬರೆದಿಟ್ಕೊಂಡಿದ್ದೀವಿ ಅಂತ ಹೇಳ್ತಾ, ಯಾಕೆಂದ್ರೆ ಬಿಟ್ಟು ತಬಾಯಿ ಒಬ್ನೇ ಇರಬಾರ್ದು, ಪ್ರತಿ ಊರಲ್ಲೂ ಒಬ್ಬ ಬಿಟ್ಟು ಅಂದ್ರೆ ಸುರೇಂದ್ರ ಸಿಂಗ್ ಇರಬೇಕು. ಇದಾಗಿತ್ತು ನಿಮ್ಮ ಎಫ್ ಎನ್ ರೇನ್ಬೋ ಕನ್ನಡ ಕಾಮನ ಬಿಲ್ಲಿನ ಜಾಲಿ ರೈಡ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: Rao, a new JNPT, along with new passenger train service between Tanda Road and Vadodara, connecting remote tribal regions of Alirajpur to the national rail grid. Addressing the gathering, the Prime Minister emphasized that India has emerged as a global manufacturing hub, now producing its own advanced train and metro coaches. He also highlighted the rapid transformation of India's transport and logistics sector.
1: आज 2,800 किलोमीटर से अधिक का डेडिकेटेड फ्रेट कॉरिडोर प्रोजेक्ट पूरा हो गया। ये 21वीं सदी के भारत के लिए बहुत ऐतिहासिक कार्य संपन्न हुआ है। ये डेडिकेटेड फ्रेट कॉरिडोर इस बात का साक्षी है कि बीते 12 साल में देश की काम करने की संस्कृति कैसे बदली है।
0: During the program, Mr. Modi also laid the foundation stone for three railway expansion projects worth over 9,700 crore rupees. He addressed a massive public rally following the inauguration of the newly built BJP office in Navsari. He called upon citizens and public representatives to turn social service and cleanliness into an effortless everyday habit while ensuring the last mile reach of developmental schemes. In Mumbai, Prime Minister Modi will inaugurate Global FinTech Fest, GFF 2026, one of the world's largest and most influential annual FinTech conferences this evening. The four-day fest will conclude on the 11th of September. Prime Minister Narendra Modi will hold bilateral talks with numerous leaders during the BRICS summit, which will be held on the 12th and 13th of this month in New Delhi. External Affairs Ministry spokesperson Randhir Jaiswal said this during a media briefing in New Delhi today. Mr. Jaiswal said that Russian-Ukraine conflict will be one of the many issues that will come up during the bilateral discussions. On Russia-Ukraine conflict, the spokesperson said, India is in touch with both the Ukrainian and Russian sides and is trying to see if there are ideas and suggestions that can contribute to the cessation of the conflict. Speaking on the devastating flash floods in Nepal, Mr. Jaiswal said that India has expressed solidarity and sympathy with the people and government of Nepal. He added that India has responded promptly and will continue to support relief, rescue and reconstruction efforts. Mr. Jaiswal said that India-China ties are gradually moving in a positive direction. He added that this gradual normalization of ties, people-to-people ties, are very important. Prime Minister Narendra Modi and Russian President Vladimir Putin will hold bilateral talks on the sidelines of the BRICS summit. Addressing media at a virtual briefing in New Delhi, Kremlin spokesman Dmitry Peskov said, both leaders expected to discuss issues of mutual interest. Mr. Peskov said Russia considers India a very important player in the global majority. The Kremlin spokesman said that AI would be high on the agenda during the BRICS summit. Defense Minister Rajnath Singh arrived in Colombo today on a three-day visit to Sri Lanka, aimed at deepening bilateral defense and maritime cooperation. Mr. Singh was warmly welcomed at the Bandara Naike International Airport by Sri Lankan Deputy Minister of Defence Aruna Jayashekara and Indian High Commissioner to Sri Lanka Santosh Jha. During his visit, the Defence Minister will hold talks with the Sri Lanka's leadership on various issues to further strengthen bilateral ties in mutually beneficial areas, including a strong maritime and defence partnership. He is leading a high-level delegation comprising senior officials from the Ministry of Defense and the Ministry of External Affairs. He will also interact with the Indian diaspora in Colombo during the visit. India delivered a stellar performance at Stage 3 of the World Archery Para Series in Ahmedabad, clinching two gold medals in the men's team events and a silver in the women's recurve category on the penultimate day today. And that is the end of this news bulletin.
2: ಆಕಾಶವಾಣಿಯ ಬೆಂಗಳೂರು
3: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:10. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ
4: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಕೆ ಇಂದಿರಾ, ಪ್ರಸಿದ್ಧ ಕಾದಂಬರಿಕಾರ್ತಿ, ಸರಳ ನಿರೂಪಣೆ, ಗಟ್ಟಿತನ, ವಿಷಯ ವಸ್ತು, ಸಾಮಾಜಿಕ ಸಂಗತಿಗಳನ್ನು ಅವರು ಮುಟ್ಟುತ್ತಿದ್ದ ಪರಿ ಇದೆಲ್ಲ ಅವರನ್ನು ವಿಶಿಷ್ಟವನ್ನಾಗಿಸಿತು. ಗೆಜ್ಜೆಪೂಜೆ, ಪಣಿಯಮ್ಮ, ಗಿರಿಬಾಲೆ ಇವೆಲ್ಲ ಚಲನಚಿತ್ರವಾದ ಅವರ ಕೃತಿಗಳು. ಎಂ ಕೆ ಇಂದಿರಾ ಅವರ ಧ್ವನಿಯನ್ನ ಆಲಿಸೋಣ.
6: ಸದಾನಂದ ಕಾದಂಬರಿ ಬರಿತಾ ಇದ್ದೆ ನಾನು. ಸದಾನಂದ ರಾಜು ಇಬ್ಬರೂ ಬೊಂಬಾಯಿ ಹೊರಡ್ತಾರೆ. ಬೊಂಬಾಯಿ ಹೊರಟಾಗ ಇವನು ಮಂಗಳೂರಿಗೆ ಬರ್ತಾನೆ. ಯಾರು ಸದಾನಂದ ಮಂಗಳೂರಿಗೆ ಬಂದು ಅಲ್ಲಿಂದವೇ ಬೊಂಬಾಯಿ ಹೊರಡ್ತಾನೆ. ಅವನು ಟ್ರೈನಲ್ಲೇ ಹೊರಡ್ತಾನೆ. ಆವಾಗ ಹೊರಟಾಗ ಹಾಗೆ ಬರೆದಿದ್ದೆ ನಾನು, ಬರ್ಕೊಂಡು ಹೋಗಿದ್ದೆ. ನಮ್ಮ ಯಜಮಾನರು ಪಕ್ಕದಲ್ಲಿ ಮಲ್ಕೊಂಡಿದ್ರು. ಅವರು ಇದೇನು ಈಗ ಮಂಗಳೂರಿಗೆ ಬಂದು ಹೊರಡಬೇಕಾದಿಲ್ಲ, ಕನ್ನನೂರು ಮುಖಾಂತರ ಹೋದ್ರೆ ತುಂಬ ಹತ್ತಿರ ಬೊಂಬಾಯಿ, ನೀನು ತಪ್ಪು ಬರೆದಿದ್ದೀಯಾ ಅಂತ ನಮ್ಮ ಯಜಮಾನ್ ಹೇಳಿದ್ರು. ವಾಸ್ತವವಾಗಿ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಪರವಾಗಿಲ್ಲ ಬಿಡಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದೆ. ಮುಂದಿನ ಪುಟದಲ್ಲೇ ಅವರಿಬ್ಬರೂ ಬೊಂಬಾಯಿಗೆ ಹೋಗೋದು ಇದು ಬಂತು. ಆವಾಗ ರಾಜು ರೈಲಿನಲ್ಲಿ ಕೂತ್ಕೊಂಡಾಗ ಕೇಳ್ತಾನೆ, ಎಲ್ಲ ಸೀದಾ ಕನ್ನನವ್ರ ಮುಖಾಂತರ ಹೋಗಿದ್ದು ನಿಮಗೆ ಚಾರ್ಜು ಕಡಿಮೆ ಆಗ್ತಿತ್ತು, ಹೊಟ್ಟೆಣ್ಣು ಆಗ್ತಿತ್ತು, ಸ್ವಲ್ಪ ಬೇಗ ಸೇರ್ತಾ ಇದ್ದೆ, ಯಾಕೆ ಮಂಗಳೂರಿಗೆ ಬಂದು ನೀವು ಹೋಗ್ತಾ ಇದ್ದೀರಿ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನನ್ನ ಸ್ನೇಹಿತ ಇಲ್ಲಿದ್ದಾನೆ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪಬ್ಲಿಷರು ಒಬ್ಬಿದ್ದಾನೆ ಇಲ್ಲಿ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಹೀಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೀಗೆ ಬಂದೆ. ಅಷ್ಟೇ ಹೊತ್ತು ಇನ್ನೇನಿಲ್ಲ, ನಾನು ಯಾವಾಗಲೂ ಸಾಮಾನ್ಯ ಕನ್ನಡ ಮುಖಾಂತರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕಿತ್ತೆ ಸರಿಸಿಬಿಟ್ಟು. ಆಮೇಲೆ ನಮ್ಮ ಯಜಮಾನಿಗೆ ಆಶ್ಚರ್ಯ ಆಯಿತು, ಏನು ಹೆಂಗೆ ಸರ್ ಮಾಡಿಬಿಟ್ಟೆಲ್ಲ ನೀನು ಹಾಗೆ ಅಂತ. ಹಾಗೆ ಅಕಸ್ಮಾತ್ ಏನಾದ್ರು ಒಂದು ನನಗೆ ಅಕಸ್ಮಾತ್ ಮರೆತು ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಮುಂದೆ ನಾನು ಅದರಲ್ಲೇ ತಿದ್ದುಬಿಡ್ತೇನೆ ಹೊರತು ಹೊಡೆದು ಅಳಿಸಿ ತಿದ್ದಿ ಹರಿದು ಅದೆಲ್ಲ ಮಾಡೋ ಪದ್ಧತಿನೇ ಇಲ್ಲ. ಯಾವ ಕಾದಂಬರಿನೂ ಮಾಡಿಲ್ಲ ಇದುವರೆಗೆ. 62 ಪುಸ್ತಕದಲ್ಲಿ ಪತ್ರಿಕೆಯವ್ರು ಬರೀತಾರೆ ಇಂಥದ್ದು ಕಳಿಸಿ, ಇಂಥದ್ದು ಸುಖ ಅಂತಾನೆ, ದುರಂತಾನೆ, ಏನೋ ಒಂದು ಕಳಿಸಿ ಪುಟ ಅಂತ. ಅಷ್ಟೇ ಪುಟಕ್ಕೆ ಸರಿಯಾಗಿ ಮುಗಿದಿರುತ್ತೆ ನಾನು ಸರಿಯಾಗಿ.
7: ನಾನು ಮಲೆನಾಡಿನಲ್ಲಿ ಅಂದರೆ ನನ್ನ ತವರು ಮನೆ ಒಳಗೆ ಸುಮಾರು 16 ವರ್ಷಗಳವರೆಗೆ ಅಲ್ಲೇ ಇದ್ದೆ. ಅಲ್ಲಿವರೆಗೆ ನನ್ನ ಒಂದು ಸುಮ್ಮನೆ ಸೀಮಿತವಾಗಿ ಇಟ್ಕೊಂಡಿದೆ ಹೊತ್ತು ನನಗೆ ಬೇಕಾದಷ್ಟು ಬರೆಯೋದು ಬೇಕಾದಷ್ಟು ಇದೆ. ಆದರೆ ಮಲೆನಾಡಿನ ಜನಜೀವನ, ಅಲ್ಲಿ ಭಾಷೆ, ಕೆಲವರು ಮಲೆನಾಡು ಭಾಷೆನೇ ಕೆಲವರಿಗೆ ಅರ್ಥವಾಗಲ್ಲ, ಮೊನ್ನೆ ಕೂಡ ಅದೇ ಅಂತೂ ಗೊತ್ತಾಗಲ್ಲ. ಅದನ್ನು ಸುಮ್ಮನೆ ಬರ್ಕೊಂಡು ಹೋಗಿದ್ದರಿಂದ ಅದು ಕೆಲವರಿಗೆ ಅರ್ಥವಾಗದೆ ಹೋಗಬಹುದು.
6: ಶ್ರೀಮಂತರಿಂದ ಹಿಡಿದು ಬಡವರು ಕೊನೆಯ ತನಕ ಎಲ್ಲರ ಪ್ರತಿಯೊಂದು ಕುಟುಂಬದ್ದು ಯಾರ್ಯಾರು ಯಾವ್ಯಾವ ಥರ ಭಾವನೆ, ಅದು ಜಾತೀಯತೆ ಕೆಲವು ಕಡೆ ಇದೆಯಲ್ಲ ಅದರಲ್ಲಿ ಯಾವ್ಯಾವ ಥರ ಇತ್ತು ಅಂಥದ್ದು ಎಷ್ಟೋ ಘಟನೆಗಳು ಈಗ ಈಗಿನ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದಿದ್ದನ್ನು ಸತ್ಯವಾದ್ದನ್ನೇ ಬರೀಬೇಕು. ಸಾಹಿತ್ಯ ಅಂದರೆ ಕನ್ನಡ ಒಂದು ಓದಲು ಬರೆದ್ಬಿಟ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯದ ಎಲ್ಲ ಪ್ರಕಾರಗಳು ಗೊತ್ತಿರಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನಾನಾ ವಿಧವಾದ ಕಾದಂಬರಿಗಳನ್ನು ಬರೆದಿದ್ದೀನಿ. ಆದರೂ ಕೂಡ ಮಲೆನಾಡಿನ ಸಮಗ್ರ ಜೀವನ ಬರೆಯೋಣ ಅಂತ. ಈಗ ಕೆವಿ ಪುಟ್ಟಪ್ಪರು ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ, ಕಾನೂರು ಸುಬ್ಬಮ್ಮ ಹೆಗ್ಗಡೆ ಬರೆದಿದ್ದಾರೆ, ಶಿವರಾಮ್ ಕಾರಂತರು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೆದಿದ್ದಾರೆ, ಆಯಾ ಪ್ರಾಂತ್ಯದವರು ಅಷ್ಟೇ ಬರೆದಿದ್ದಾರೆ. ನಾನು ಹಾಗಲ್ಲ, ಮಲೆನಾಡಿಂದ ಆದರೂ ಕೂಡ ಮಲೆನಾಡಿನಲ್ಲಿ ಎಷ್ಟು ಶಾಖೋಪಶಾಖೆಗಳಿದೆ ಅನ್ನೋದು ಜೀವನದಲ್ಲಿ, ಅದನ್ನು ನಿಜವಾಗಿ ಇಂದಿನ ಜನಾಂಗ ತಿಳ್ಕೊಳ್ಬೇಕು.
5: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದು ಪ್ರಸಿದ್ಧ ಕಾದಂಬರಿ ಕಾರ್ತಿ ಎಂ ಕೆ ಇಂದಿರಾ ಅವರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
8: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿದಿರಿ.
9: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಗುಜರಾತಸ್ಯ ವಡೋದರಾಯಾಂ ಪಂಚತ್ರಿಂಶತ ಸಹಸ್ರ ಕೋಟಿ ರೂಪ್ಯತೋಪ್ಯಧಿಕ ಮೂಲ್ಯಾನಾಂ ವಿಭಿನ್ನ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಃ ಚ ಕೃತಃ. ಉಕ್ತಂ ಚ ಯತ್ ಭಾರತಂ ವೈಶ್ವಿಕೋತ್ಪಾದನ ಕೇಂದ್ರ ರೂಪೇಣ ಉದಿತಮಸ್ತಿ. ಮುಂಬಯ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಇತ್ಯಸ್ಯ ಉದ್ಘಾಟನಂ ವಿಧಾಸ್ಯತಿ. ಬಾಂಬೆ ಉಚ್ಚ ನ್ಯಾಯಾಲಯೇನ ಅದ್ಯ ಪ್ರಧಾನಮಂತ್ರಿಣಂ ನರೇಂದ್ರ ಮೋದಿನಂ ಪ್ರತಿ ನವದಶೋತ್ತರ ದ್ವಿಸಹಸ್ರತಮೇ ವರ್ಷೇ ಪ್ರದತ್ತಂ ವಕ್ತವ್ಯಂ ಸಂಬದ್ಧೆ ಮಾನಹಾನಿ ಪ್ರಕರಣೆ ಕಾಂಗ್ರೆಸ್ ಸಾಂಸದಸ್ಯ ರಾಹುಲ್ ಗಾಂಧಿನಃ ವಿರುದ್ಧಂ ಪ್ರತ್ಯಾಖ್ಯಾಪಿತಸ್ಯ ಸಮಾಹ್ವಾನ ಪತ್ರಸ್ಯ ನಿರಸ್ತೀಕರಣಂ ನಿರಾಕೃತಂ. ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅದ್ಯ ತ್ರಿದಿವಸೀಯ ಶ್ರೀಲಂಕಾ ಯಾತ್ರಾಯೈ ಕೊಲಂಬೋ ನಗರಂ ಸಂಪ್ರಾಪ್ತವಾನ್. ಅಪಿ ಚ ಅಹಮದಾಬಾದೆ ಅನುಷ್ಠೀಯಮಾನಾಯಾಂ ಐಷಮಃ ವಿಶ್ವ ದಿವ್ಯಾಂಗಧನುರ್ ಕ್ರೀಡಾಯಾಂ ಭಾರತೇನ ದ್ವೇ ಸ್ವರ್ಣ ಪದಕೇ ಏಕಂ ರಜತ ಪದಕಂ ಚ ಅಧಿಗತಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಗುಜರಾತಸ್ಯ ವಡೋದರಾಯಾಂ ಪಂಚತ್ರಿಂಶತ ಸಹಸ್ರ ಕೋಟಿ ರೂಪ್ಯತೋಪ್ಯಧಿಕ ಮೂಲ್ಯಾನಾಂ ವಿಭಿನ್ನ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಃ ಚ ಕೃತಃ. ಪ್ರಧಾನಮಂತ್ರಿಣಾ ಪಶ್ಚಿಮ ಸಮರ್ಪಿತ ಮಾಲವಾಹಕ ಮಾರ್ಗಸ್ಯ ತ್ರಯಃ ಪ್ರಮುಖಾಃ ಖಂಡಾಃ ರಾಷ್ಟ್ರಾಯ ಸಮರ್ಪಿತಾಃ. ಯೇನ ಮಾಲವಾಹಕ ಮಾರ್ಗಜಾಲಸ್ಯ ಪೂರ್ಣಂ ಪರಿಚಾಲನಂ ಸಂಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ನ್ಯೂ ಸಾಣಂದ, ನ್ಯೂ ಮಕರ್ಪುರ, ನ್ಯೂ ಉಂಬರ್ಗಾಂವ್ ತಥಾ ನ್ಯೂ JNPT ಇತ್ಯತೆಭ್ಯ ಸ್ಥಳೇಭ್ಯ ಮಾಲವಾಹಕ ರೈಲಯಾನ ಸೇವಾನಾಂ ಹರಿತಧ್ವಜಂ ಪ್ರದರ್ಶ್ಯ ಶುಭಾರಂಭಂ ಕೃತವಾನ್. ತೇನ ಟಾಂಡಾ ಮಾರ್ಗಸ್ಯ ವಡೋದರಾಯಾಃ ಚ ಮಧ್ಯೆ ನವೀನ ಯಾತ್ರಿ ರೈಲ ಸೇವಾಯಾಃ ಶುಭಾರಂಭೋಪಿ ಕೃತಃ. ಏಷಾ ಸೇವಾ ಅಲಿರಾಜಪುರಸ್ಯ ದೂರಸ್ಥೇಷು ಜನಜಾತೀಯ ಕ್ಷೇತ್ರೇಷು ರಾಷ್ಟ್ರೀಯ ರೈಲಜಾಲಸ್ಯ ಸಂಪರ್ಕಂ ಸ್ಥಾಪಯಿಷ್ಯತಿ. ವಿಶಾಲ ಜನಸಮೂಹಂ ಸಂಬೋಧಯನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಭಾರತಂ ವೈಶ್ವಿಕೋತ್ಪಾದನ ಕೇಂದ್ರ ರೂಪೇಣ ಉದಿತಮಸ್ತಿ ತಥಾ ಅಧುನಾ ದೇಶಃ ಸ್ವಯಮೇವ ಉನ್ನತಯೋಃ ರೈಲ ಮೆಟ್ರೋ ಚೇತ್ಯೇತಯೋಃ ಯಾನಯೋಃ ಕಕ್ಷ ನಿರ್ಮಾಣಂ ಕರೋತಿ.
3: आज 2800 किलोमीटर से अधिक का डेडिकेटेड फ्रेट कॉरिडोर प्रोजेक्ट पूरा हो गया. ये 21वीं सदी के भारत के लिए बहुत ऐतिहासिक कार्य संपन्न हुआ है. ये डेडिकेटेड फ्रेट कॉरिडोर इस बात का साक्षी है कि बीते 12 साल में देश की काम करने की संस्कृति कैसे बदली है.
2: ಪ್ರಧಾನಮಂತ್ರಿ ಉಕ್ತವಾನ್ ಯದಸ್ಯಾಃ ಪರಿಯೋಜನಾಯಾಃ ಪರಿಕಲ್ಪನಾ ಷಡಧಿಕ ದ್ವಿಸಹಸ್ರತಮೇ ವರ್ಷೇ ಕೃತಾ ಕಿಂತು ಸಾ ಬಹೂನಿ ವರ್ಷಾಣಿ ನಿಷ್ಕ್ರಿಯಾವಸ್ಥಾಯಾಂ ಆಸೀತ್. ತದ್ವಿಪರೀತಂ ಗತ ದಶಕೆ ದ್ರುತಗತಿನಾ ಕೃತಸ್ಯ ಕಾರ್ಯಾನ್ವಯನಸ್ಯ ಫಲಸ್ವರೂಪಂ ರಾಷ್ಟ್ರೀಯಾಪೂರ್ತಿ ವ್ಯವಸ್ಥಾ ಪೂರ್ಣತಯಾ ಪರಿವರ್ತಿತಾ ಅಸ್ತಿ. ಅದ್ಯ ಅಯಂ ಮಾಲವಾಹಕ ಮಾರ್ಗಃ ದ್ರುತಗತ್ಯಾ ವಿಕಾಸಮಾನಸ್ಯ ಭಾರತಸ್ಯ ಜೀವನರೇಖಾರೂಪೇಣ ಕಾರ್ಯಂ ಕರೋತಿ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಮಾಲವಾಹನಸ್ಯ ಯಾತ್ರಿ ರೈಲಮಾರ್ಗೇಭ್ಯಃ ಪೃಥಕ್ಕರಣೇನ ಕಾರ್ಯಕ್ಷಮತಾಯಾಂ ಮಹತ್ವಪೂರ್ಣಃ ಪರಿಷ್ಕಾರಃ ಅಭವತ್. ಯಾತ್ರಾಕಾಲೇ ಮಹನ್ಯೂನತಯಾ ಇಂಧನಸ್ಯ ಪರ್ಯಾಪ್ತಂ ಸಂರಕ್ಷಣಂ ಭವತಿ. ಪರ್ಯಾವರಣೇ ದುಷ್ಪ್ರಭಾವಃ ನ್ಯೂನೀಭವತಿ. ಸಂಪೂರ್ಣ ರಾಷ್ಟ್ರಾಯ ಚ ದ್ರುತತರಾ ಸ್ವಚ್ಛಾ ಚ ಆಪೂರ್ತಿ ವ್ಯವಸ್ಥಾ ಸ್ಥಾಪಿತಾ ಭವತಿ.
3: इस वर्ष लाल किले से मैंने विकसित भारत के लिए संकल्प की सप्तधारा का आह्वान किया है। इस सप्तधारा में एक धारा गति शक्ति की भी है। विकसित भारत के लिए हमें ऐसी कनेक्टिविटी चाहिए जो सुगम भी हो और जमाने के हिसाब से जरा तेज भी हो।
2: कार्यक्रमावधौ प्रधानमंत्री मोदी 97,00,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000, ಮುಂಬಯ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಇತ್ಯಸ್ಯ ಅದ್ಯ ಉದ್ಘಾಟನಂ ವಿಧಾಸ್ಯತಿ. ಅಸ್ಯ ವಾರ್ಷಿಕ ಸಮ್ಮೇಳನಸ್ಯ ಸಪ್ತಮಂ ಸಂಸ್ಕರಣಮದ್ಯ ಸಮಾರಬ್ಧಂ ಸತ್ ಆಗಾಮಿನಿ ಸಿತಂಬರ ಮಾಸಸ್ಯ ಏಕಾದಶ ದಿನಾಂಕೆ ಸಮಾಪ್ತಿ ಮೇಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸಾಮಾಜಿಕ ಸೇವಾಂ ಸ್ವಚ್ಛತಾಂ ಚ ಪ್ರಭಾವಿ ದೈನಂದಿನ ಆಚರಣ ರೂಪೇಣ ಸ್ವೀಕರ್ತುಂ ಅಥ ವಿಕಾಸ ಯೋಜನಾನಾಂ ಲಾಭಂ ಸಮಾಜಸ್ಯ ಪ್ರತಿ ಪ್ರಾಪಯಿತುಂ ಚ ನಾಗರಿಕೇಭ್ಯಃ ಜನಪ್ರತಿನಿಧಿಭ್ಯಶ್ಚ ಆಹ್ವಾನಂ ಕೃತವಾನ್. ಪ್ರಧಾನಮಂತ್ರಿಣಾ ನವಸಾರಿತ್ಯತ್ರ ನವನಿರ್ಮಿತಸ್ಯ ಭಾಜಪಾ ಕಾರ್ಯಾಲಯಸ್ಯ ಉದ್ಘಾಟನಾನಂತರಂ ಆಯೋಜಿತಾ ವಿಶಾಲ ಜನಸಭಾ ಸಂಬೋಧಿತಾ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾಯಾಃ

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45

0: ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:31. ಈಗ ಕೇಳೋಣ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ.
2: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಒಂದು ಸೂಕ್ಷ್ಮವಾದ ಮನಸ್ಸಿನ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಸಾಮಾನ್ಯವಾಗಿ ನಿಮಗೆ ಕೈಗೋ ಕಾಲಿಗೋ ಏನಾದರೂ ಗಾಯ ಆಗತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ಆ ಗಾಯ ಆದಾಗ ಅದನ್ನು ತೊಳೆದು ಅದಕ್ಕೆ ಏನಾದರೂ ಆಯಿಂಟ್ಮೆಂಟೋ ಅಥವಾ ಅರ್ಶನೋ ಏನಾದರೂ ಹಚ್ಕೋತೀರಾ. ಅದಾದಮೇಲೆ ಮಾರನೇ ದಿವಸ ಅಥವಾ 2 ದಿವಸ ಆದಮೇಲೆ ಮತ್ತೆ ಆ ಗಾಯನ, ಅದು ಗಾಯ ಒಣಗ್ತಾ ಇರುತ್ತೆ. ಆಗ ಆ ಗಾಯನ ಏನಾದರೂ ಕೀಳೋದಕ್ಕೆ ಹೋಗ್ತೀರಾ ಅಥವಾ ಆ ಗಾಯನ ಮತ್ತೆ ಏನಾದರೂ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋಕ್ಕೆ ಅಥವಾ ಏನಾದರೂ ಅದನ್ನು ಮಾಡೋದಕ್ಕೆ ಹೋಗ್ತೀರಾ? ಮಾಡೋದಕ್ಕೆ ಹೋದರೂ ಕೂಡ ಬೇರೆಯವ್ರು ಹೇಳ್ತಾರೆ, ಬೇಡ ಬೇಡ, ಆ ಗಾಯನ ಮತ್ತೆ ಮುಟ್ಟಕ್ಕೆ ಹೋಗ್ಬೇಡ, ತಾನಾಗೆ ಒಣಗುತ್ತೆ, ಮತ್ತೆ ನೀ ಏನಾದರೂ ಆ ಸಿಪ್ಪೆ ತೆಗಿಯಕ್ಕೆ ಹೋದರೆ ಮತ್ತೆ ಗಾಯ ಆಗಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸಂಬಂಧಗಳು ಕೂಡ ಹಾಗೇ. ನಿಮ್ಮನೇಲಿ ಗಂಡ ಅಥವಾ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಆಫೀಸ್ನಲ್ಲಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸುತ್ತಮುತ್ತ ಯಾರೇ ಆಗಿರ್ಬೋದು, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಅವ್ರು ಏನೋ ಒಂದು ತಪ್ಪು ಮಾಡಿರ್ತಾರೆ, ಸಿಕ್ಕಾಕೊಂಡಿರ್ತಾರೆ, ಅಥವಾ ನಿಮ್ಮ ಹತ್ರ ಏನೋ ಬಯಸ್ಕೊಂಡಿರ್ತಾರೆ. ಆ ಒಂದು ಮೂಮೆಂಟಿಗೆ ಆ ತಪ್ಪನ್ನು ನೀವು ಅವರಿಗೆ ಹೇಳಿರ್ತೀರಾ, ಬೈದಿರ್ತೀರಾ, ಜಗಳ ಮಾಡಿರ್ತೀರಾ, ಅವರಿಗೂ ಕೂಡ ಅದು ತಪ್ಪು ಅಂತ ಅನಿಸಿ ಸಾರಿ ಕೇಳಿರ್ತಾರೆ. ಆ ಒಂದು ಟಾಪಿಕ್ ಅಥವಾ ಆ ಒಂದು ಸಿಚುವೇಶನ್ ಅಲ್ಲಿಗೆ ಮುಗ್ಬಿಟ್ಟಿರುತ್ತೆ. ಆದರೆ ಎಷ್ಟೋ ಸಲ ನಾವೇನು ಮಾಡ್ತೀವಿ ಗೊತ್ತಾ? ಫಾರ್ ಎಕ್ಸಾಂಪಲ್, ಗಂಡನ ಹತ್ರನೋ ಹೆಂಡತಿ ಹತ್ರನೋ ಜಗಳ ಆಗಿರುತ್ತೆ, ಅಲ್ಲಿಗಲ್ಲಿಗೆ ಅದು ಮುಗ್ದೋಗ್ಬಿಟ್ಟಿರುತ್ತೆ. ಓ, ಗಲಾಟೆ ಆಗಿ ಸಾರಿ ಕೇಳಿಕೊಂಡು ಎಲ್ಲ ಕಾಂಪ್ರಮೈಸ್ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಇನ್ಯಾವುದೋ ಒಂದು ಸಿಚುಯೇಷನಲ್ಲಿ ಇನ್ಯಾವತ್ತು ಅದಾಗಿ 1 ತಿಂಗಳಾದ್ಮೇಲೋ 2 ತಿಂಗಳಾದ್ಮೇಲೋ ಯಾವತ್ತೂ ಜಗಳ ಆದಾಗ ಮತ್ತೆ ಅವತ್ತು ನೀವು ಹೀಗೆ ಮಾಡಿದ್ರಿ ಅಂತ ಹಳೇ ಒಂದು ಜಗಳವನ್ನು ಕೆದಕ್ತೀರ, ಅಲ್ಲೇ ಸಂಬಂಧಗಳು ಹಾಳಾಗೋದು. ಆಗ ಆ ಎದುರುಗಡೆ ಇರೋ ವ್ಯಕ್ತಿಗೆ ಏನನ್ಸುತ್ತೆ, ಅಯ್ಯೋ ನಾನವತ್ತು ಸಾರಿ ಕೇಳಿದ್ರು ಕೂಡ ಅದೆಲ್ಲ ಆಗೋಗಿದ್ರು ಕೂಡ ಇವರು ಇನ್ನೂ ಮನಸ್ಸಿನಲ್ಲೇ ಇದನ್ನು ಇಟ್ಕೊಂಡಿದ್ದಾರಾ, ಮನಸ್ಸಲ್ಲೇ ಇಟ್ಕೊಂಡು ಮತ್ತೆ ಇವತ್ತು ನನಗೆ ಆ ವಿಷಯದ ಬಗ್ಗೆ ಕೇಳಿದ್ರಲ್ಲ ಅಂತ ಅವರಿಗೆ ಹರ್ಟ್ ಆಗತ್ತೆ. ಇಲ್ಲ, ನಾವು ಏನು ಮಾಡ್ತೀವಿ ಗೊತ್ತಾ, ಎಷ್ಟೋ ಸಲ ಕೆಲವೊಬ್ಬರು ವೀಕ್ನೆಸ್ ನಮಗೆ ಗೊತ್ತಿರುತ್ತೆ. ಸೊ ಯಾವುದೋ ಒಂದು ಕೋಪದ ಸನ್ನಿವೇಶದಲ್ಲಿ ಅಥವಾ ಜಗಳ ಆದಾಗ ಅವರ ವೀಕ್ನೆಸ್ನ ಅಥವಾ ಅವರ ಒಂದು ಮೈನಸ್ ಪಾಯಿಂಟ್ನ, ಅವರಿಗೆ ಹರ್ಟ್ ಆಗುವಂಥ ಒಂದು ವಿಷಯವನ್ನು ಅವರಿಗೆ ಹೇಳಿಬಿಡ್ತೀವಿ. ನಮಗೆ ಗೊತ್ತಿರುತ್ತೆ ಅದು ಅವ್ರಿಗೆ ಹರ್ಟ್ ಆಗುತ್ತೆ ಅಂತ. ಆದ್ರೂ ಆ ಒಂದು ಸಿಚುವೇಷನಲ್ಲಿ ನಾವು ವಿನ್ ಆಗಬೇಕು, ನಮ್ಮ ಈಗೋ ಗೆಲ್ಲಬೇಕು ಅಂತ ಹೇಳಿ ಆ ಎದುರುಗಡೆ ಇರೋ ವ್ಯಕ್ತಿಗೆ ಅವರ ಮೈನಸ್ ಪಾಯಿಂಟ್ನ ಹೈಲೈಟ್ ಮಾಡಿ ಕೊಡ್ತೀವಿ. ಎಷ್ಟು ಚೀಪ್ ಅನಿಸುತ್ತೆ ಅಲ್ವಾ? ಸಂಬಂಧಗಳು ಉಳಿಬೇಕು ಅಂದರೆ ಇವತ್ತಿನ ಜಗಳ, ಇವತ್ತಿನ ಮುನಿಸು, ಇವತ್ತಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಇವತ್ತೇ ಕ್ಲಿಯರ್ ಮಾಡಿ ಹೋಗ್ತಾ ಇರಬೇಕು. ಅದನ್ನು ಡಸ್ಟ್ಬಿನ್ ಥರ ಮನಸ್ಸಿನಲ್ಲಿ ಎಲ್ಲದನ್ನೂ ಇಟ್ಕೊಂಡು ಮುಂದುವರಿಬಾರ್ದು. ಇವತ್ತಿನ ಸಂದೇಶ, ಇವತ್ತಿನ ಥಾಟ್ ಅದೇನೆ, ಯಾವುದೇ ಕಾರಣಕ್ಕೂ ಅದು ಯಾರದೇ ಜೊತೆ ನಿಮ್ಮ ರಿಲೇಷನ್ಶಿಪ್ ಇರಲಿ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಅತ್ತೆ ಮಾವ, ಸಂಬಂಧಿಕರು, ಫ್ರೆಂಡ್ಸು, ಕೊಲೀಗ್ಸು, ಯಾರೇ ಇರಲಿ, ಅವ್ರ ಜೊತೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ, ಅವ್ರ ಜೊತೆ ಏನಾದರೂ ನಿಮಗೆ ತೊಂದರೆ ಆದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ, ಅವರ ಜೊತೆ ಎದುರ ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಕ್ಲಿಯರ್ ಮಾಡಿಕೊಳ್ಳಿ. ಅದು ಕ್ಲಿಯರ್ ಆದಮೇಲೆ, ಕಾಂಪ್ರಮೈಸ್ ಆದಮೇಲೆ, ಸಾರಿ ಕೇಳಿದ್ಮೇಲೆ ಮತ್ತೆ ಯಾವತ್ತೂ ಆ ವ್ಯಕ್ತಿ ಎದುರುಗಡೆ ಅಥವಾ ಇನ್ಯಾವುದೋ ವ್ಯಕ್ತಿ ಎದುರುಗಡೆ ಆ ವಿಷಯವನ್ನು ತೆಗಿಬೇಡಿ. ಯಾಕಂದರೆ ಅದು ಮುಗ್ದೋಗಿರೋ ಚಾಪ್ಟರ್ ಅಲ್ವಾ? ಮತ್ತೆ ಮತ್ತೆ ಕೆದಕಿದ್ರೆ ಹೇಗೆ ಗಾಯ ಇನ್ಫೆಕ್ಷನ್ ಆಗಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೋ ಹಾಗೇನೆ ಸಂಬಂಧಗಳು ಕೂಡ. ಎಷ್ಟೋ ಸಲ ಹೇಳ್ತಾ ಇರ್ತಾರೆ ಸಂಬಂಧಗಳು ಕನ್ನಡಿ ಇದ್ದ ಹಾಗೆ ಅಂತ. ಒಂದು ಸಲ ಬಿದ್ದು ಹೊಡೆದು ಹೋಗ್ಬಿಟ್ರೆ ಎಷ್ಟೇ ಕಷ್ಟಪಟ್ಟು ಜೋಡಿಸಿದ್ರು ಕೂಡ ಮುಂಚಿನ ಥರ ಆಗಲ್ಲ. ಹಾಗಾಗಿ ಸಂಬಂಧದಲ್ಲಿ ನಂಬಿಕೆ ಕೂಡ ಅದೇ ಥರ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಥರ ಒಂದ್ಸಲ ಕರ್ಕ ಹೋಗ್ಬಿಟ್ರೆ ಮತ್ತೆ ಮುಂಚಿನ ಒಂದು ಶೇಪ್ ಬರೋದು ತುಂಬ ಕಷ್ಟ ಅಂತ. ಹೌದಲ್ವಾ? ನಮ್ಮ ಮನಸ್ಸು ಹಾಗೆ ಕಣ್ರಿ, ಸಿಕ್ಕಾಪಟ್ಟೆ ಸೂಕ್ಷ್ಮ. ಅದು ಎಷ್ಟೋ ಸಲಿ ನಮ್ಮ ಕೈಗೆ ಅಥವಾ ನಮ್ಮ ದೇಹಕ್ಕೆ ಆಗಿರೋ ಗಾಯ ವಾಸಿಯಾಗ್ಬಿಡತ್ತೆ, ಆದರೆ ಮನಸ್ಸಿಗೆ ಆದ ಮಾತಿನ ಪೆಟ್ಟಿದೆ ಅಲ್ಲ, ಅದು ಯಾವ ವ್ಯಕ್ತಿಯೂ ಅಷ್ಟು ಸುಲಭಕ್ಕೆ ಮರೆಯೋದಿಲ್ಲ. ಮರೆತರೂ ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿನೇ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯ ಮೈನಸ್ ಪಾಯಿಂಟ್ನ ಅಥವಾ ಅವರಿಗೆ ಹರ್ಟ್ ಆಗುವಂತಹ ವಿಷಯವನ್ನು ಅಥವಾ ಆಲ್ರೆಡಿ ಆಗೋಗಿರೋ ಒಂದು ಚಾಪ್ಟರ್ನ ಮತ್ತೆ ಕೋಪದ ಟೈಮ್ನಲ್ಲಿ ಅವರ ಎದುರುಗಡೆ ಮಾತಾಡಬೇಡಿ, ಹಂಗಸ್ಬೇಡಿ, ಟೀಸ್ ಮಾಡಬೇಡಿ. ನಿಮಗೆ ಯಾವ ವಿಷಯ ಕೋಪ ಬಂದಿದೆ, ಯಾವ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಆ ವಿಷಯದ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿ. ಅದಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಿಮ್ಮ ಮನಸ್ಸು ಖುಷಿಯಾಗಿರಲಿ, ನಿಮ್ಮ ಸುತ್ತಮುತ್ತಲಿನವರ ಮನಸ್ಸು, ನಿಮ್ಮ ಪ್ರೀತಿಪಾತ್ರರ ಮನಸ್ಸು ಕೂಡ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮನಸ್ಸಿನ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕೇಳಿದ್ರಿ ಆರ್ಜಿ ಸ್ವಾತಿಯವರಿಂದ. ಸಾರ್ವಜನಿಕ

ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಲ್ ನೀನೋ ಹಿನ್ನೆಲೆ, ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ

0: ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನೀನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಆಹಾರ ಮತ್ತು ಔಷಧಿಗಳನ್ನು ಖರೀದಿಸುವ ಮೊದಲು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಈವರೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಮತ್ತು ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಇಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಬೆಂಗಳೂರಿನ ಆಹಾರ ಸಂಗ್ರಹಣೆ ಮತ್ತು ಸರಬರಾಜು ಘಟಕಗಳಲ್ಲಿ ದಾಳಿ ನಡೆಸಿ ಸುಮಾರು 1,40,00,000 ರೂಪಾಯಿ ಅಧಿಕ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಆಹಾರ ಉತ್ಪನ್ನಗಳು ಹಾಗೂ ಔಷಧಿಗಳನ್ನು ವಶಪಡಿಸಿಕೊಂಡಿದೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸ್ಥಿತಿಯಲ್ಲಿ 6,000 ಕ್ಯೂಸೆಕ್ ನೀರು ಹರಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಆದೇಶ ನೀಡುವ ಪ್ರಾಧಿಕಾರಗಳ ಕಾರ್ಯವೈಖರಿಯನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಸ್ರೋ ಸಾಧನೆ ದೇಶದ ಹೆಮ್ಮೆಯಾಗಿದ್ದು, ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರಮ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಜಿಎಸ್ಎಲ್ವಿ F-17 EOS-5 ಉಡಾವಣೆ ಹಿನ್ನೆಲೆಯಲ್ಲಿ ಇಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಡಾ ವಿ ನಾರಾಯಣನ್ ಅವರನ್ನು ಸಚಿವರು ಅಭಿನಂದಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಇಸ್ರೋ ಅಧ್ಯಕ್ಷರನ್ನು ಹಾಗೂ ಇಡೀ ತಂಡದ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಸ್ರೋ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳಕ್ಕೆ ಇಟಲಿಯ ರಾಯಭಾರಿಯಾಗಿರುವ ಆಂಟೋನಿಯಾ ಬಾರ್ತೋಲಿ ಹಾಗೂ ಬೆಂಗಳೂರಿನ ಇಟಲಿ ಕಾನ್ಸುಲ್ ಜನರಲ್ ಜಿಯಾಂಡೋ ಮೆನಾಕೋ ಮಿಲಾನೋ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಬೆಂಗಳೂರಿನ ಹೊರಭಾಗದಲ್ಲಿ ಕೃಷಿ, ಆಹಾರ ಮತ್ತು ತ್ಯಾಜ್ಯದಿಂದ ಇಂಧನ ತಯಾರಿಸುವ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು, ಸಮಗ್ರ ಮತ್ತು ಸಮರ್ಥ ನಗರ ಸಂಚಾರ ನಿರ್ವಹಣೆಗಾಗಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಇಟಲಿಯ ಕಂಪನಿಗಳ ಸೇವೆಗಳನ್ನು ಸಾರಿಗೆ ಕ್ಷೇತ್ರದಲ್ಲಿ ಬಲಗೊಳಿಸಿಕೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಭವಿಷ್ಯದ ನಗರೀಕರಣಕ್ಕೆ ತಕ್ಕಂತೆ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ನಗರ ಭೂಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸುಗಮ ಜನಸಂಚಾರ, ವೇಗದ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನವೀನ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸುವ ಕುರಿತು ಚರ್ಚಿಸಲಾಯಿತು. ಮೆಟ್ರೋ, ಬಸ್, ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೇಲೆ ಉತ್ತಮ ಸಮನ್ವಯ ಮತ್ತು ಸಂಪರ್ಕ ಕಲ್ಪಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಅವರು ಮೈಸೂರಿನಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಂತಾರಾಷ್ಟೀಯ ದರ್ಜೆಯ ಚಿತ್ರನಗರಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ

ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು ಕರ್ನಾಟಕ ಟೂರಿಸಂ ಅವಾರ್ಡ್ಸ್ 2026 ಆಯೋಜಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇದೇ 17ರವರೆಗೆ ನಾಮನಿರ್ದೇಶನಕ್ಕೆ ಅರ್ಜಿ ಸಲ್ಲಿಸಬಹುದು. ಇದೇ 27ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದೆ. ಪ್ರಶಸ್ತಿಗಳ ಆಯ್ಕೆಗೆ ಉದ್ಯಮ ಕ್ಷೇತ್ರದ ಹಿರಿಯರು, ವಿಷಯ ತಜ್ಞರು ಹಾಗೂ ಸಂಬಂಧಿತ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ಸ್ಕ್ರೀನಿಂಗ್ ಸಮಿತಿ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ವಾಹನ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಿದ ಬಳಿಕ ಬಿಜಿಎಸ್ ಫ್ಲೈಓವರ್, ಪೀಣ್ಯ ಫ್ಲೈಓವರ್ ಮತ್ತು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಲ್ಲಿ ಸಂಚಾರವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಸರಕು ವಾಹನಗಳಿಗೆ ನಿರ್ಬಂಧ ಮುಂದುವರಿಯಲಿದೆ. ಇದೇ 11ರಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಕಾರಿಡಾರ್ನಲ್ಲೂ ಹಂತ ಹಂತವಾಗಿ ನಿರ್ಬಂಧ ಜಾರಿಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇಂದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಸೆಲ್ ಹಂಚಿಕೊಳ್ಳುತ್ತಿದ್ದ ಪ್ರತಾಪ್ ಮೊದಲನೇ ಆರೋಪಿಯಾದರೆ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಎಂದು ಪರಿಗಣಿಸಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸಿಐಡಿ 3ನೇ ನೋಟಿಸ್ ಜಾರಿ ಮಾಡಿದೆ. ಪದೇ ಪದೇ ಸಮನ್ಸ್ ಜಾರಿ ಮಾಡಿದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಪೊಲೀಸರು ಸಿದ್ದತೆ ನಡೆಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ, ವೇಗ ಸೇರಿದಂತೆ ವಿವಿಧ ಮಾಹಿತಿಯನ್ನು ಜಿಪಿಎಸ್ ಮೂಲಕ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ವನ್ಯಜೀವಿಗಳ ಸುರಕ್ಷತೆ ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಪಿಎಸ್ ಅಳವಡಿಸಲಾಗಿದೆ ಎಂದು ಗೋಪಾಲಸ್ವಾಮಿ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢಪಡಿಸಿಕೊಳ್ಳುವಂತೆ ಸೂಚಿಸಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡುಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ನೀನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಐಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ದಿನವಿಡೀ ಓಡಾಡಿದ ಮೇಲೆ ಸಂಜೆ ನಮ್ಮನ್ನು ಕೇಳೋ ಒಂದೇ ಪ್ರಶ್ನೆ, ಒಮ್ಮೆ ನಿಲ್ಲಬಹುದಾ ಅಂತ. ನಿಲ್ಲೋದು ಅಂದರೆ ಸೋಲಲ್ಲ, ಕೆಲವೊಮ್ಮೆ ಜೀವನದಲ್ಲಿ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಒಂದು ಸಣ್ಣ ವಿರಾಮ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸನ್ಸೆಟ್ ಸುರಭಿ ಮತ್ತು ನಾವು ಇವತ್ತು ಮಾತಾಡ್ತಾ ಇರೋ ವಿಷಯ ದ ಪವರ್ ಆಫ್ ಪಾಸ್ ಬಗ್ಗೆ.

ಗೆಳೆಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಸಂಜೆ ಯಾಕಾಗಿದೆ ಹಾಡಿದವರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿಯವರದಾಗಿತ್ತು. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಹಾಗೆ ನಾವು ಮಾತಾಡ್ತಾ ಇದ್ವಿ ದ ಪವರ್ ಆಫ್ ಪಾಸ್, ವಿರಾಮ ಯಾಕೆ ಬೇಕು ಅಂತ. ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಸ್ಪೀಡ್ ಇರಬೇಕು, ಫಾಸ್ಟಾಗಿ ರಿಪ್ಲೈ ಮಾಡಬೇಕು, ಬೇಗ ಕೆಲಸ ಆಗಬೇಕು, ಬೇಗ ಯಶಸ್ಸು ಸಿಗಬೇಕು. ಆದರೆ ನಮ್ಮ ಮನಸ್ಸಿಗೆ ಅದಕ್ಕೆ ಕೆಲವೊಮ್ಮೆ ಬೇಕಾಗಿರೋದು ಒಂದು ವಿರಾಮ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಂಡು ಫೋನ್ನ ಪಕ್ಕಕ್ಕಿಟ್ಟು ಆಳವಾಗಿ ಉಸಿರಿಳಿದು ನಾನು ಹೇಗಿದ್ದೇನೆ ಅಂತ ನಮ್ಮನ್ನು ನಾವೇ ಕೇಳ್ಕೊಳ್ಳೋದು ಒಂದು ವಿರಾಮ ಅನ್ಬೋದು, ಅಥವಾ ಒಂದು ಪಾಸ್ ಅನ್ಬಹುದು.

ಸಣ್ಣ ವಿರಾಮದ ಶಕ್ತಿ ಬಗ್ಗೆ ಈ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಾವೇನಾದ್ರೂ ಸಿಕ್ಕಾಕೊಂಡಾಗ ತುಂಬ ಕೋಪ ಮಾಡ್ಕೊಂಡ್ಬಿಡ್ತೀವಿ. ಅಥವಾ ಏನು ಮಾಡ್ಬೋದು, ಆ ಟ್ರಾಫಿಕ್ ಸಿಗ್ನಲ್ಲಲ್ಲಿ ಒಂದು ಒಳ್ಳೆ ಹಾಡು ಕೇಳ್ಬೋದು, ಎಫ್ ಎಂ ರೈನ್ಬೋ ಕೇಳ್ಬೋದು. ಕಿಟಕಿಯಿಂದ ಹೊರಗೆ ನೋಡಿ ಪ್ರಪಂಚದಲ್ಲಿ ಎಲ್ಲರೂ ಹೇಗಿದ್ದಾರೆ, ಎಷ್ಟು ಟೆನ್ಷನ್ ಆಗಿದೆ ಅವ್ರ ಮುಖ ಅಂತ ಎಲ್ಲ ನೋಡ್ತಾ ನಾವು ಕೂಡ ಒಂದು ಡೀಪ್ ಬ್ರೆತ್ ತಗೋಬಹುದು. ಸಿಚುವೇಶನ್ ಬದಲಾಗದೇ ಇರ್ಬೋದು, ಆದರೆ ನಮ್ಮ ರಿಯಾಕ್ಷನ್ ಬದಲಾಗ್ಬೋದಲ್ವಾ? ಅದಕ್ಕೆ ಪಾಸ್ ಅಷ್ಟು ಪವರ್ಫುಲ್ ಅಂತ ಹೇಳೋದು.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಇದು ಸನ್ಸೆಟ್ ಸುರಭಿಯ ಶೋ. ಜೀವನದಲ್ಲಿ ಪಾಸ್ ಯಾಕೆ ಬೇಕು ಅಂತ ಕೆಲವೊಮ್ಮೆ ಯಾರಾದರೂ ನಮ್ಗೇನಾದ್ರು ಹೇಳಿದಾಗ ತಕ್ಷಣ ಕೋಪ ಬಂದ್ಬಿಡುತ್ತೆ. ಆದರೆ ರಿಪ್ಲೈ ಮಾಡುವ ಮೊದಲು ಒಂದು ಪಾಸ್ ತಗೋಬೇಕು, ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಪಾಸ್. ಕೋಪ ಬಂದಾಗ ಖಂಡಿತವಾಗ್ಲೂ ಒಂದು ಪಾಸ್ ತಗೋಬೇಕು, ಯಾಕೆಂದರೆ ಕೆಲವು ಮಾತುಗಳನ್ನು ನಾವು ಹೇಳಿದ ಮೇಲೆ ಹಿಂದಕ್ಕೆ ಪಡೆಯಲು ಆಗಲ್ಲ ಅಲ್ವಾ. ಆದರೆ ಒಂದು ಪಾಸ್ ತಗೊಂಡ್ರೆ ಅದು ನಮ್ಮನ್ನು ಉಳಿಸಬಹುದು. ಹಾಗೂ ಮನಸ್ಸಿನ ಗದ್ದಲಕ್ಕೆ ಕೂಡ ಸಮಟೈಮ್ಸ್ ಒಂದು ವಿರಾಮ ಬೇಕಾಗತ್ತೆ. ನಮ್ಮ ಸುತ್ತಲೂ ಶಬ್ದ ಕಡಿಮೆಯಾದರೂ ಮನಸ್ಸಿನೊಳಗೆ ಶಬ್ದ ಕೆಲವೊಮ್ಮೆ ತುಂಬ ಜೋರಾಗ್ಬಿಡುತ್ತೆ. ನಿನ್ನೆ ಏನಾಯಿತು, ನಾಳೆ ಏನಾಗ್ಬೋದು, ಯಾರೇನು ಅಂದ್ಕೋತಾರೆ, ಈ ಎಲ್ಲ ಥಾಟ್ಸ್ ನಡುವೆ ನಾವು ನಮ್ಮನ್ನೇ ಮರ್ತುಬಿಡ್ತೀವಿ ಅಲ್ವಾ. ಆದ್ದರಿಂದ ಕೆಲವೊಮ್ಮೆ ಕಣ್ಣು ಮುಚ್ಚಿ ನಮ್ಮ ಉಸಿರಿನ ಶಬ್ದವನ್ನು ಮಾತ್ರ ಕೇಳಿ, ಪ್ರಾಬಬಲಿ ಪ್ರಾಣಾಯಾಮ ಅಂತಾರಲ್ಲ, ಯಾವುದನ್ನು ಸಾಲ್ವ್ ಮಾಡಬೇಕಾಗಿಲ್ಲ, ಯಾವುದಕ್ಕೂ ಆನ್ಸರ್ ಹುಡುಕಬೇಕಾಗಿಲ್ಲ. ಆ ಕ್ಷಣದಲ್ಲಿ ನೀವು ನಿಮ್ಮ ಜೊತೆ ಇದ್ದರೆ ಸಾಕು.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಪಾಸ್ ಅಂದ್ರೆ ಪ್ರೋಗ್ರೆಸ್ ನಿಲ್ಲೋದು ಅಂತ ಅಲ್ವೇ ಅಲ್ಲ, ಪಾಸ್ ಅಂದ್ರೆ ನಮ್ಮ ಕನಸುಗಳನ್ನ ಬಿಟ್ಟು ಬಿಡೋದು ಖಂಡಿತವಾಗ್ಲೂ ಅಲ್ಲ, ಪಾಸ್ ಅಂದ್ರೆ ಪ್ರಯಾಣ ನಿಲ್ಲಿಸೋದು ಅಲ್ಲ, ಅದು ಕೇವಲ ನಾವು ಸರಿಯಾದ ದಾರಿಯಲ್ಲಿದ್ದೇವಾ ಅಂತ ನೋಡಿಕೊಳ್ಳೋ ಒಂದು ಅವಕಾಶ. ಕೆಲವೊಮ್ಮೆ ವೇಗವಾಗಿ ಓಡುವುದಕ್ಕಿಂತ ಸ್ವಲ್ಪ ನಿಧಾನವಾಗಿ ನಡೆಯೋದು ನಮ್ಮನ್ನು ಇನ್ನಷ್ಟು ದೂರಕ್ಕೆ ಕರೆದೊಯ್ಯುತ್ತದೆ. ಯಾಕೆ ಅಂದ್ರೆ ನಿಧಾನವಾದ ಹೆಜ್ಜೆಗಳಲ್ಲಿ ನಮ್ಮ ದೇಹದ ಮಾತು ಕೇಳಬಹುದು, ನಮ್ಮ ಮನಸ್ಸಿನ ಮಾತು ಕೂಡ ಕೇಳಬಹುದು, ನಮ್ಮ ನಿಜವಾದ ಆಸೆಗಳನ್ನು ಗುರುತಿಸಬಹುದು.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಮತ್ತು ನಾವು ಮಾತಾಡ್ತಾ ಇದ್ವಿ ದ ಪವರ್ ಆಫ್ ಪಾಸ್ ಬಗ್ಗೆ. ಇವತ್ತು ನಾನು ಯಾವ ಕ್ಷಣವನ್ನು ನಿಜವಾಗಿ ಅನುಭವಿಸಿದೆ, ಒಂದು ನಗು ಇರಬಹುದು ಅಥವಾ ಒಂದು ಮಗು ಆಡ್ತಿರಬಹುದು, ಒಂದು ಒಳ್ಳೆಯ ಮಾತಿರಬಹುದು, ಒಂದು ಸಣ್ಣ ಗೆಲುವು ಇರಬಹುದು, ಅಥವಾ ನಿಮ್ಮ ಜೊತೆ ನೀವೇ ಕಳೆದ ಕೆಲವು ಕ್ಷಣಗಳಿರಬಹುದು, ಆ ಕ್ಷಣಕ್ಕೆ ಧನ್ಯವಾದ ಹೇಳಿ. ಯಾಕೆಂದರೆ ಪ್ರತಿದಿನವೂ ಪರ್ಫೆಕ್ಟ್ ಆಗಿರಬೇಕಾಗಿಲ್ಲ, ಆದರೆ ಪ್ರತಿದಿನದಲ್ಲೂ ಒಂದು ಸುಂದರ ಕ್ಷಣ ಖಂಡಿತ ಇರುತ್ತೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಹಂತ. ಜೀವನ ಖಂಡಿತವಾಗ್ಲೂ ಒಂದು ರೇಸ್ ಅಲ್ಲ ಸ್ನೇಹಿತರೆ. ಪ್ರತಿಯೊಂದು ಕ್ಷಣವನ್ನು ಹಿಡಿದು ಓಡಬೇಕಾಗಿಲ್ಲ. ಕೆಲವೊಮ್ಮೆ ನಿಲ್ಲಿ, ನೋಡಿ, ಅನುಭವಿಸಿ. ಯಾಕೆಂದರೆ ಕೆಲವು ಸುಂದರ ಕ್ಷಣಗಳು ನಾವು ಓಡುತ್ತಿರುವಾಗ ಕಾಣಿಸುವುದಿಲ್ಲ, ನಾವು ನಿಂತಾಗ ಮಾತ್ರ ಕಾಣಿಸುತ್ತದೆ. ಈ ಸಂಜೆ ನಿಮಗಾಗಿ ಒಂದು ಚಿಕ್ಕ ಪಾಸ್ ಇಟ್ಕೊಳ್ಳಿ. ನಾನು ನಿಮ್ಮ ಜೊತೆ ಇದ್ದದ್ದು ಆರ್ಜೆ ಶಾಂತಲಾ. ಮತ್ತೆ ಭೇಟಿಯಾಗ್ತೀನಿ ಇನ್ನೊಂದು ಸುಂದರ ಸನ್ಸೆಟ್ ಸುರಭಿಯಲ್ಲಿಯೇ.

ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ: ಅಭಿವೃದ್ಧಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟಿನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ

0: ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಫೀಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮ್ ನಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಆರ್ಟಿಕಲ್ 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತೆಲುಗು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೋ ತಲುಪಿದ್ದಾರೆ. ಭಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀ ಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೇರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ ನವೆಂಬರ್ 2-5 ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ ನಾಲ್ಕನೇ ಅಧಿವೇಶನ ಮತ್ತು ನಾಲ್ಕನೇ ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋ

ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆಯಿದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ವರ್ಷಗಳ ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ 3ನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ 2 ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ ಒಲವಿನ ಆಲಾಪ. ಆತ್ಮೀಯ ಕೇಳುಗರೆಲ್ಲರಿಗೂ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರೇನ್ಬೋ ಗೆಳತಿ ಆರ್ಜಿ ರೂಪಾ.

ರಾಗ ಅನುರಾಗ ಶುಭಯೋಗ ಸೇರಿದೆ, ತಂದ ಅನುಬಂಧ ಆನಂದ ತಂದಿದೆ. ರಾಗ ಅನುರಾಗ ಸೇರಿದೆ, ಎಂತ ಹಾಡಲ್ವಾ! ಈ ಹಾಡಲ್ಲಿ ಬರುವಂತಹ ಪಲ್ಲವಿ ಶುರುವಾಗೋದೆ ರಾಗ ಅನ್ನುವಂಥ ಪದದಿಂದ. ರಾಗ, ರಾಗ ಅಂದ್ರೇನೆ ಪ್ರೀತಿ. ಆದರೆ ನಾವು ಎಲ್ಲೂ ಕೂಡ ಮಾತಾಡೋವಾಗಲಿ, ಕವಿತೆ ಬರೆಯುವಾಗಲಿ, ಹಾಡುಗಳನ್ನು ಬರೆಯುವಾಗಲಿ ಬರೀ ರಾಗ ಅನ್ನುವಂಥ ಶಬ್ದವನ್ನು ಬಳಸಲ್ಲ. ಆ ರಾಗ ಅನ್ನುವಂಥ ಪದದ ಜೊತೆಗೆ ಅನುರಾಗ ಸೇರಿದಾಗಲೇ ಪರಿಪೂರ್ಣತೆ ಬರೋದು, ಜೋಡಿ ಪದದ ಅರ್ಥ ಆಗೋದು ಅಲ್ವಾ? ಅದನ್ನೇ ಈ ಹಾಡಲ್ಲಿ ನಾಯಕ ನಾಯಕಿಗೆ ಹೇಳಿರೋದು. ರಾಗ ಅನುರಾಗ ಸೇರಿ ಶುಭಯೋಗ ಬಂದಿದೆ. ಈ ಶುಭಯೋಗ ತಂದಂಥ ಅನುಬಂಧ ಆನಂದ ಸಂತೋಷವನ್ನ ತಂದುಕೊಟ್ಟಿದೆ ನಮ್ಮ ಬಾಳಿಕೆ ಅಂತ. ಎಷ್ಟು ಚೆಂದದ ವರ್ಣನೆ ಅಲ್ವಾ ಪ್ರೀತಿ ಬಗ್ಗೆ. ರಾಗ ಅನುರಾಗ ಶುಭಯೋಗ ಸೇರಿದೆ, ತಂದ ಅನುಬಂಧ ಆನಂದ ತಂದಿದೆ. ರಾಗ ಅನುರಾಗ ಸೇರಿದೆ, ಎಂಥ ಹಾಡಲ್ವಾ! ಈ ಹಾಡಲ್ಲಿ ಬರುವಂತಹ ಪಲ್ಲವಿ ಶುರುವಾಗೋದೆ ರಾಗ ಅನ್ನುವಂಥ ಪದದಿಂದ. ರಾಗ, ರಾಗ ಅಂದ್ರೇನೆ ಪ್ರೀತಿ. ಆದರೆ ನಾವು ಎಲ್ಲೂ ಕೂಡ ಮಾತಾಡೋವಾಗಲಿ, ಕವಿತೆ ಬರೆಯುವಾಗಲಿ, ಹಾಡುಗಳನ್ನು ಬರೆಯುವಾಗಲಿ ಬರೀ ರಾಗ ಅನ್ನುವಂಥ ಶಬ್ದವನ್ನು ಬಳಸಲ್ಲ. ಆ ರಾಗ ಅನ್ನುವಂಥ ಪದದ ಜೊತೆಗೆ ಅನುರಾಗ ಸೇರಿದಾಗಲೇ ಪರಿಪೂರ್ಣತೆ ಬರೋದು, ಜೋಡಿ ಪದದ ಅರ್ಥ ಆಗೋದು ಅಲ್ವಾ? ಅದನ್ನೇ ಈ ಹಾಡಲ್ಲಿ ನಾಯಕ ನಾಯಕಿಗೆ ಹೇಳಿರೋದು. ರಾಗ ಅನುರಾಗ ಸೇರಿ ಶುಭಯೋಗ ಬಂದಿದೆ. ಈ ಶುಭಯೋಗ ತಂದಂಥ ಅನುಬಂಧ ಆನಂದ ಸಂತೋಷವನ್ನ ತಂದುಕೊಟ್ಟಿದೆ ನಮ್ಮ ಬಾಳಿಕೆ ಅಂತ. ಎಷ್ಟು ಚೆಂದದ ವರ್ಣನೆ ಅಲ್ವಾ ಪ್ರೀತಿ ಬಗ್ಗೆ. ಪ್ರೀತಿಯ ಉತ್ಕಟವಾದಂತಹ ಭಾವ ರಾಗ ಅನುರಾಗದ ಕುರಿತಾಗಿ ಮತ್ತಷ್ಟು ಸುಂದರವಾದಂತಹ ಗೀತೆಗಳನ್ನ ಕೇಳಿಸ್ತೀನಿ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ರಾಗ ಅನುರಾಗದ ಕುರಿತಾಗಿ, ಅದರ ಅನುಬಂಧದ ಕುರಿತಾಗಿ ನಾವು ಮಾತಾಡೋಣ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಹೀಗೆ ಸಂಭ್ರಮಿಸಿದವರು ಕೆಎಸ್ ನರಸಿಂಹಸ್ವಾಮಿಯವರು. ಹಾಲಾಗುವ ಜೇನಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಹೇಳಿದವರು ಕುವೆಂಪು. ಕಲಾವಿದ ರವಿವರ್ಮನ ಕುಂಚಕ್ಕೂ ಧೀಶಕ್ತಿಯಾದದ್ದು ಈ ಪ್ರೇಮನೇ. ವೇದ ಪುರಾಣ ಧರ್ಮ ಎಲ್ಲ ಗ್ರಂಥಗಳಲ್ಲೂ ಸಹ ಪ್ರೀತಿ ಅನ್ನೋದು ತನ್ನ ಅಸ್ತಿತ್ವವನ್ನು ಸಾರ್ಥಾ ಬಂದಿದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಳಿದಾಸನ ದುಷ್ಯಂತ ಶಕುಂತಲೆಯರ ಬದುಕೇ ಇರಲಿ, ನಳದಮಯಂತಿ ಕೃಷ್ಣ ರುಕ್ಮಿಣಿ ರಾಧಾಕೃಷ್ಣ ಅರ್ಜುನ ಸುಭದ್ರೆ ಊರ್ವಶೀಪುರು, ಹೀಗೆ ಬದುಕು ಬರಹ ಸಾಹಿತ್ಯ ಕಲೆ ಎಲ್ಲೆಲ್ಲೂ ಹರಿಯುವವಳು ಈ ಪ್ರೇಮಗಂಗೆ. ಇದರಿಂದ ತಪ್ಪಿಸ್ಕೊಂಡವರು ಯಾರಾದರೂ ಇದ್ದೀರಾ? ಇಲ್ಲ ಅಲ್ವಾ? ಇಂತಹ ಸರ್ವವ್ಯಾಪಿ ಸರ್ವಾಂತರ್ಯಾಮಿ ಪ್ರೇಮದ ಅಲೆ ಅನುರಾಗದ ಅಲೆಗಳ ಮೇಲಿನೇ ತಂತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು ನಾವೆಲ್ಲರೂ ಕೂಡ.

ಅನುರಾಗದ ಅಲೆಗಳ ಮೇಲೆ ಸಂಗೀತದ ಸ್ವರಗಳಲ್ಲಿ ಸಂಗೀತದಷ್ಟೇ ರಸಪೂರ್ಣವಾದಂತಹ ಬದುಕು ಅನುರಾಗ ಬೆರೆತಾಗ ಅನ್ನುವಂತಹ ಗೀತೆಯನ್ನ ಕೇಳಿದ್ರಿ ಅನುರಾಗದ ಅಲೆಗಳು ಚಿತ್ರದಿಂದ. ಅನುರಾಗ ಸರಿ, ಆದ್ರೆ ಈ ಅನುರಾಗದ ಅಲೆಗಳು ಅಂತ ಹೇಳಿದ್ರೆ ಏನು? ಅನುರಾಗದ ಅಲೆಗಳಿಗೂ ಸಮುದ್ರದ ಅಲೆಗಳಿಗೂ ಏನು ವ್ಯತ್ಯಾಸ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒತ್ತಡ ತುಂಬಿರುವಂತಹ ಈ ಸ್ಟ್ರೆಸ್ಫುಲ್ ಬದುಕಿನಲ್ಲಿ ನಿರಾಳತೆ ಬೇಕು ಅಂತ ಸಮುದ್ರದ ತೀರಕ್ಕೆ ಜನ ಹೋಗ್ತಾರೆ. ಆ ಕಡಲ ತೀರದಲ್ಲಿ ಕೂತ್ಕೊಂಡು ಸಮುದ್ರದ ಅಲೆಗಳನ್ನ ನೋಡುವಾಗ ಮನಸ್ಸಿಗೆ ಏನೋ ಒಂದು ರೀತಿ ಆಹ್ಲಾದಕರವಾದಂತಹ ಭಾವನೆ. ಹಾಗೆ ಆ ಅಲೆಗಳ ಜೊತೆ ಆಟ ಆಡುವಾಗ ಆ ಅಲೆಗಳು ನಮ್ಮ ದೇಹವನ್ನ ರಿಲ್ಯಾಕ್ಸ್ ಮೋಡಿಗೆ ಕರ್ಕೊಂಡು ಹೋಗ್ತವೆ. ಇದನ್ನ ಓಷನ್ ಥೆರಪಿ ಅಂತ ಕೂಡ ಕರೀತಾರೆ. ಇಲ್ಲಿ ಸಮುದ್ರದ ಅಲೆಗಳು ನಿರಂತರವಾಗಿರುತ್ತೆ, ಅವಕ್ಕೆ ಕೊನೆ ಇಲ್ಲ, ಮೊದಲೂ ಇಲ್ಲ. ಸಾಕಾಯ್ತಪ್ಪ ಅಂತ ತನ್ನ ಕೆಲಸ ನಾವು ನಿಲ್ಲಿಸೋದು ಇಲ್ಲ. ಹಾಗಾಗಿ ಅಲೆಗಳು ಅನ್ನುವಂತಹ ಪದ ಪ್ರೀತಿ ಅನುರಾಗದ ಜೊತೆ ಸೇರಿಕೊಂಡು ಅನುರಾಗದ ಅಲೆಗಳಾಗಿವೆ. ನಿರಂತರವಾದಂತಹ ಪ್ರೀತಿ ಆಕರ್ಷಣೆಯ ಭಾವನೆಗೆ ಉಪಮೇಯನೇ ಈ ಅನುರಾಗದ ಅಲೆಗಳು.

ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಚಿತ್ರದ ಅನುರಾಗದ ಅಲೆ ಮೇಲೆ ನಡೆಯೋ ಬಾಲೆ ಅನ್ನುವಂಥ ಹಾಡನ್ನ ಕೇಳಿದ್ರಿ. ಇದು ಎಲ್ಎನ್ ಶಾಸ್ತ್ರಿ ಅವರು ಚೈತನ್ಯ ಅನ್ನುವಂಥ ಹೆಸರಲ್ಲಿ ಮೊದಲನೇ ಬಾರಿ ಸ್ವರ ಸಂಯೋಜನೆ ಮಾಡಿದಂಥ ಹಾಡಾಗಿತ್ತು. 1990 ಹಿಡಿದು ಇದುವರೆಗೂ ಲೆಕ್ಕ ಹಾಕಿದ್ರೆ ಇವ್ರು ಹಾಡಿರುವಂತಹ ಗೀತೆಗಳ ಸಂಖ್ಯೆ 3000 ಹೆಚ್ಚಾಗಿದೆ. ಅದೆಷ್ಟನ್ನ ಟ್ರ್ಯಾಕ್ಗೆ ಹಾಡಿದ್ರು, ಅದೆಷ್ಟನ್ನ ಸಿನಿಮಾಗಳಲ್ಲಿ ಕೇಳಿಸಿದ್ರು ಅಂತ ಹೇಳೋದು ತುಂಬಾ ಕಷ್ಟ. ಇವರು ಟ್ರ್ಯಾಕ್ಗೆ ಹಾಡಿದಂತಹ ಅನೇಕ ಗೀತೆಗಳಿಗೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಿನಿಮಾ ಸಂಗೀತವನ್ನೇ ಬದುಕಾಗಿಸಿಕೊಂಡಂತಹ ಎಲ್ಎನ್ ಶಾಸ್ತ್ರಿ ಅವರು ಮಟ್ಟು ಹಾಕಿದಂತಹ ಕೊನೆಯ ಸಿನಿಮಾ ಮೆಲೋಡಿ. ಇವರ ಮೊದಲ ಸಿನಿಮಾದ ಹಾಡಿಂದ ಎಲ್ಎನ್ ಶಾಸ್ತ್ರಿ ಅವರ ಬಹಳಷ್ಟು ನೆನಪುಗಳು ಒಟ್ಟೊಟ್ಟಾಗಿ ಬಂದ್ಬಿಟ್ಟವು ನೋಡಿ. ಸದ್ಯಕ್ಕೆ ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಒಂದು ಅದ್ಭುತವಾದಂತಹ ಗೀತೆಯನ್ನ ಕೇಳಿಸ್ತೀನಿ ನಿಮಗೋಸ್ಕರ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಸ್ಟೇ ಟ್ಯೂನ್. ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಂಗಮ ಸಂಗಮ, ಅನುರಾಗ ಸಂಘ ಸಂಗಮ, ಸಂಭ್ರಮ ಸಂಭ್ರಮ, ರಾಗ ತಾಳ ಗಾನ ಸಂಭ್ರಮ. ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಗೀತೆ ಸಂಗಮ, ಅನುರಾಗ ಸಂಗಮ ಕೇಳಿದ್ರಿ. ಈ ಹಾಡನ್ನ ಕೇಳ್ತಾ ಇದ್ರೆ ನೆನಪಾಗೋದೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ 25 ವರ್ಷಗಳನ್ನ ಪೂರೈಸಿದಂತಹ ಸಿನಿಮಾ ಅನುರಾಗ ಸಂಗಮ. ಅನುರಾಗ ಸಂಗಮ ಸಿನಿಮಾ ಚಾರ್ಲಿ ಚಾಪ್ಲಿನ್ ನಟನೆ ಮಾಡಿದಂಥ ಸಿಟಿ ಲೈಟ್ಸ್ ಈ ಸಿನಿಮಾದಿಂದ ಸ್ಫೂರ್ತಿಗೊಂಡು ತಯಾರಾಗಿತ್ತಂತೆ. 1995ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಅದಾದ ಮೇಲೆ ತೆಲುಗಿನಲ್ಲಿ ಎಳ್ಳಿ ಪೆಂಡರಿ, ತಮಿಳಿನಲ್ಲಿ ನಿಲವೇ ಮುಗಂ ಕಾಟು ಅನ್ನುವಂಥ ಹೆಸರಿನಲ್ಲಿ ಬಿಡುಗಡೆಯಾಯಿತು. ಈ ಸಿನಿಮಾಗೆ ಅನುರಾಗ ಸಂಗಮ ಅನ್ನುವಂಥ ಹೆಸರು ಬರೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಇದೆ. ವಿ ಮನೋಹರ್ ಅವರು ಸಂಗೀತ ನಿರ್ದೇಶನ ಮಾಡಿದಂಥ ಸೂಪರ್ ಹಿಟ್ ಹಾಡುಗಳು ಈ ಸಿನಿಮಾದಲ್ಲಿದೆ. ಯಾಕೆ ಈ ಸಿನಿಮಾಗೆ ಅನುರಾಗ ಸಂಗಮ ಅನ್ನುವಂಥ ಹೆಸರು ಬಂತು ಅನ್ನೋದಕ್ಕೆ ಕಾರಣವನ್ನು ಹೇಳ್ತೀನಿ. ಯೋಚನೆ ಮಾಡ್ತಾ ಇರಿ, ಮತ್ತೆ ವಾಪಸ್ ಬಿಡ್ತೀನಿ. ಎಲ್ಲ ಹೋಗ್ಬೇಡಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಪಿಲು. ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ ಜಿ ರೂಪಾ.

ಅನುರಾಗ ಸಂಗಮ ಸಿನಿಮಾ ಬಿಡುಗಡೆಯಾಗಿದ್ದು 1995. ಈ ಚಿತ್ರ ಸೆಟ್ಟೇರಿದಾಗ ಇದಕ್ಕೆ ಇಟ್ಟಂತ ಹೆಸರು ಪ್ರೇಮ ಸಮಾಗಮ ಅಂತ. ಸಿನಿಮಾ ಚಿತ್ರೀಕರಣ ಆಗ್ತಾ ಆಗ್ತಾ ಒಂದ್ ಹಂತದಲ್ಲಿ ನಿರ್ದೇಶಕರಿಗೆ ಇಷ್ಟು ಚಂದದ ಸಿನಿಮಾ ನಿರ್ಮಾಣ ಆಗ್ತಾ ಇದೆ, ಆದ್ರೆ ಯಾಕೋ ಟೈಟಲ್ ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ ಅಂತ ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ ಹತ್ರ ಡಿಸ್ಕಸ್ ಮಾಡಿದ್ರಂತೆ. ಆಗ ಇಬ್ರೂ ಕೂತ್ಕೊಂಡು ಬಹಳ ಯೋಚನೆ ಮಾಡಿ ಪ್ರೀತಿ ಪ್ರೇಮಕ್ಕಿಂತ ಉತ್ಕಟವಾದಂಥ ಆಕರ್ಷಣೆ ಇರೋವಂಥ ಪದ ಅಂದರೆ ಅನುರಾಗ. ನಮ್ಮ ನಾಯಕ ನಾಯಕಿ ಕೊನೆಯಲ್ಲಿ ಆಗುವಂತಹ ಸಮಾಗಮವನ್ನು ನಾವ್ಯಾಕೆ ಸಂಗಮ ಅಂತ ಮಾಡಬಾರ್ದು ಅಂತ ಹೇಳಿ ಈ ಚಿತ್ರಕ್ಕೆ ಅನುರಾಗ ಸಂಗಮ ಅನ್ನುವಂಥ ಮುದ್ದಾದ ಹೆಸರನ್ನು ಇಟ್ಟರು. ಇದು ಅನುರಾಗ ಸಂಗಮ ಚಿತ್ರದ ಶೀರ್ಷಿಕೆ ತಯಾರಾದಂಥ ಪುಟ್ಟ ಮಾಹಿತಿ. ಕೆಡುಗರೆ, ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಪ್ರೀತಿಯ ಉತ್ಕಟವಾದಂತಹ ಭಾವನೆ ಅನುರಾಗ ರಾಗದ ಕುರಿತಾಗಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಜೊತೆಗೆ ಬರೋಬ್ಬರಿ 30 ವರ್ಷದ ಮದುವೆ ವಾರ್ಷಿಕೋತ್ಸವದ ಖುಷಿಯಲ್ಲಿದ್ದಂಥ ರಂಗಭೂಮಿ ಕಲಾವಿದ ದಂಪತಿಗಳನ್ನ ಭೇಟಿ ಮಾಡಿದೆ. ನಿಮ್ಮ ಈ ಸುಖಿ ದಾಂಪತ್ಯದ ಗುಟ್ಟೇನು ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಮ್ಮ ಮೊದಲ ಪ್ರೀತಿ ಕಲೆ. ಆ ಕಲೆನೆ ನಮ್ಮನ್ನ ಒಂದು ಮಾಡಿದ್ದು. ಕಲೆ ಅನ್ನುವಂತಹ ದಿವ್ಯವಾದಂತಹ ಶಕ್ತಿ ನಮ್ಮಿಬ್ಬರಲ್ಲಿ ಪ್ರೀತಿಯನ್ನ ಹುಟ್ಟಾಕ್ತು. 30 ವರ್ಷಗಳ ಕ್ಷಣ ಕ್ಷಣವನ್ನು ಸಹ ನಾವು ಅಷ್ಟೇ ಸಂಭ್ರಮ ಸಡಗರದಿಂದ ಕಳೆದಿದ್ದೀವಿ. ಇನ್ನು 100 ವರ್ಷ ಕಳೆದ್ರೂ ಸಹ ನಮ್ಮಿಬ್ಬರ ಮಧ್ಯ ಪ್ರೀತಿ ಒಂದು ಸ್ವಲ್ಪನೂ ಹಳತಾಗೋದಿಲ್ಲ ಅನ್ನುವಂಥ ನಂಬಿಕೆ ನಮಗಿದೆ. ಯಾಕಂದ್ರೆ ನಮ್ಮ ಪ್ರೀತಿಯಲ್ಲಿ ನಾವು ಅಷ್ಟು ಬದ್ಧತೆಯಿಂದ ಜವಾಬ್ದಾರಿಯಿಂದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೀತಿ ಮೊದಲು ಆಕರ್ಷಣೆಯಾಗಿ ಜನ್ಮ ತಾಳುತ್ತೆ, ಆರಂಭದಲ್ಲಿ ಭಾವೋದ್ವೇಗವನ್ನು ಉಂಟು ಮಾಡುತ್ತೆ, ಆಮೇಲೆ ಆಕರ್ಷಣೆ ಕಡಿಮೆಯಾಗಿ ಭಾವೋದ್ವೇಗ ಇಳಿಮುಖ ಆದಾಗ ಪ್ರೀತಿಯ ನಿಜವಾದಂಥ ಅಧ್ಯಾಯ ಆರಂಭ ಆಗುತ್ತೆ. ಬದ್ಧತೆ ಅನ್ನೋದು ಪ್ರೀತಿಯ ಹೆಗಲೇರಿದಾಗಲೇ ನಿಜವಾದಂಥ ಅರ್ಥದಲ್ಲಿ ಪ್ರೀತಿ ಅರಳೋದು. ಅವರ ಇಷ್ಟಕ್ಕೆ ವಿರುದ್ಧವಾಗಿ ನಾನು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅವರು ನಡೆದುಕೊಳ್ಳೋದಿಲ್ಲ. ಒಬ್ಬರಿಗಾಗಿ ಒಬ್ಬರು ಬದುಕೋದೇ ಪ್ರೀತಿ ಅಲ್ವಾ? ಇಲ್ಲಿ ನಾನು ಅನ್ನೋದು ಗೌಣ ಆಗಿ ನಾವು ಅನ್ನುವಂಥ ಭಾವ ಬೆಳಿಬೇಕು. ಪ್ರೀತಿಯ ಸೌಂದರ್ಯ ಅಡಗಿರೋದೇ ಅಲ್ಲಿ. ನನ್ನ ಸಂತೋಷವನ್ನು ಅವರು ಗೌರವಿಸ್ತಾರೆ, ಅವರ ನೆಮ್ಮದಿಯನ್ನು ನಾನು ಮನ್ನಿಸೋದ್ರಲ್ಲಿ ಬದುಕಿನ ಸಾರ್ಥಕ್ಯ ಇದೆ, ಸೌಂದರ್ಯ ಇದೆ. ನಮ್ಮ ಪ್ರೀತಿ ಅನುರಾಗಕ್ಕೆ ಮದುವೆ ಅನ್ನೋದು ಒಂದು ಹೆಸರು ಮಾತ್ರ ಅಂತ ಅವ್ರು ಹೇಳಿದ್ರು. ಎಷ್ಟು ಸುಂದರವಾದಂತಹ ಮಾತಲ್ವಾ?

ಎಲ್ಲೋ ಹುಟ್ಟಿ ಬೆಳೆಯುವಂತಹ ಅವನು, ಇನ್ನೆಲ್ಲೋ ಜನಿಸಿದಂತಹ ಅವಳು, ಒಬ್ಬರನ್ನ ಒಬ್ಬರು ಶಾಸ್ತ್ರೋಕ್ತವಾಗಿ ಒಂದುಗೂಡಿಸುವಂತಹ ಬಂಧಾನೆ ಈ ವಿವಾಹ. ಹಿರಿಯರು ಕಂಡು ಒಪ್ಪಿ ಮನೆ ತುಂಬ ಸಂಬಂಧಿಕರು ಓಡಾಡಿಕೊಂಡು ಎಲ್ಲರ ಮಧ್ಯ ನಡೆಯುವಂಥ ಮದುವೆಯ ಒಂದು ನಿಜ ಅರ್ಥ ಪಡ್ಕೊಳ್ಳುತ್ತೆ. ಅಥವಾ ತಾವೇ ಕಂಡುಕೊಂಡು ಮೆಚ್ಚಿ ಮದುವೆ ಆದರೂ ತಪ್ಪೇನಿಲ್ಲ. ಮದುವೆ ನಂತರನೇ ಅವಳು ಅವನ ಹೆಂಡತಿ ಆಗ್ತಾಳೆ, ಮತ್ತೆ ಅವಳ ಗಂಡನಾಗ್ತಾನೆ. ಇಲ್ಲಿಗೆ ಶುರುವಾಯಿತು ನೋಡಿ ಗಂಡ ಹೆಂಡತಿ ಅನ್ನುವಂತಹ ಬಾಂಧವ್ಯ. ಮದುವೆಗೆ ಮುಂಚೆ ವರ್ಷಗಳ ಕಾಲ ಪ್ರೀತಿಸುವಂತಹ ಜೋಡಿ ಮದುವೆಯಾಗಿ ವರ್ಷ ತುಂಬೋದ್ರ ಒಳಗೆ ಅವನು ಅಥವಾ ಅವಳು ಅಂತ ಹೇಳಿದ್ರೆ ಆಗದು ಅನ್ನೋ ರೀತಿ ಮುಖ ತಿರುಗಿಸ್ಕೊಂಡು ವಿಷಾಕಾರ್ಥ ಅಪರಿಚಿತರ ಹಾಗೆ ದೂರ ಸಾಕ್ತಾರೆ. ಇದಕ್ಕೆ ಕಾರಣ ಏನು? ಪತಿನ ಪತ್ನಿನ ಅಥವಾ ಸುತ್ತ ಇರುವಂತಹ ಜನನ ಗೊತ್ತಿಲ್ಲ. ತುಂಬ ಸಮಯ ಈ ಮೂರೂ ವಿಷಯಗಳು ಬಹಳ ಪರಿಣಾಮ ಬೀರುತ್ತೆ. ಇದೆಲ್ಲ ಕೇವಲ ಹೊಂದಾಣಿಕೆ ಕೊರತೆ ಮಾತ್ರ. ನಾನೇನು ಕಡಿಮೆ ಅನ್ನುವಂಥ ಭಾವ ಇದೆಯಲ್ಲ, ಇದು ಒಂದೇ ಒಂದು ಸಾಕು ಸಂಸಾರವನ್ನು ಪೂರ್ತಿಯಾಗಿ ಹಾಳು ಮಾಡೋದಕ್ಕೆ. ಮದುವೆಯ ಈ ಬಂಧ, ಅನುರಾಗದ ಅನುಬಂಧ ಅಂತ ಇದ್ದವರು ಒಂದು ಸಣ್ಣ ಹೊಂದಾಣಿಕೆ ಕೊರತೆಯಿಂದ ಅನುರಾಗ ಏನಾಯ್ತು ಅಂತ ತಡ್ಕಾಡ್ಬೇಕಾಗಿ ಬಂದುಬಿಡತ್ತೆ. ಇಂಥ ಕ್ಷಣ ಆ ನಿಂಬತ್ಕಲ್ಲೇನಾದರೂ ಆಗಿದೆಯಾ? ಆಗೋದು ಬೇಡ ಅಂತ ನಾನು ಆಶಿಸ್ತೀನಿ.

ಒಲವಿನ ಆಲಾಪ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತು, ಕೆಲವರಿಗೆ ಪ್ರೀತಿ ಅನ್ನೋದು ನೆನಪುಗಳ ಒಡಲಿಗೆ ಉಳಿದಂಥ ಅತೃಪ್ತವಾದಂಥ ಹಳಹಳಿ, ಇನ್ನು ಕೆಲವರಿಗೆ ನೆನೆದಾಗ ಒಂದ್ಸಾರಿ ಕಚ್ಚಿಗಳು ಇಡುವಂಥ ಮುದ್ದು ಮುದ್ದಾದಂಥ ತಪ್ಪು, ಕೆಲವರಿಗೆ ಮಾತ್ರ ಬದುಕಿನ ಉದ್ದಕ್ಕೂ ಸಂಭ್ರಮ ತರುವಂಥ ಅನುರಾಗ ಈ ಪ್ರೀತಿ, ಹಾಗೆ ಇಡೀ ಬದುಕಿನ ತುಂಬ ಸಂಭ್ರಮ ತುಂಬಿದಂಥ ಒಲವಿನ ಹೆಜ್ಜೆ ಗುರುತುಗಳು ನಮ್ಮೆಲ್ಲ ಕೇಳುಗರ ಜೀವನದಲ್ಲಿ ಬರಲಿ, ರಾಗ ಅನುರಾಗದ ಮಿಡಿತ ಸದಾ ಹಾಡ್ತಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ರಾಗದ ಸುಳಿಯಲ್ಲಿ ಅನುರಾಗ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ಈ ರಾಗದಲ್ಲಿ, ಅನುರಾಗದಲ್ಲಿ, ಪ್ರೀತಿಯಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ ಜೆ ರೂಪಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ರಾತ್ರಿ 9:15 ಈ ಸುಂದರ ಸಮಯದಲ್ಲಿ ನಿಮ್ಮ ಜೊತೆ ನಾನು ಆರ್ಜೆ ಶಾಂತಲಾ. ಕೆಲವು ಧ್ವನಿಗಳು ಹಾಡುವುದಿಲ್ಲ, ಅವು ನಮ್ಮ ಮನಸ್ಸಿನ ಜೊತೆ ಮಾತನಾಡುತ್ತೆ. ಅಂಥದ್ದೇ ಒಂದು ಧ್ವನಿ ಆಶಾ ಭೋಸ್ಲೆಜಿ ಅವರದು. ಇಂದು ಸೆಪ್ಟೆಂಬರ್ 8, ಆಶಾಜಿ ಅವರ ಜನ್ಮದಿನ. ಸೆಪ್ಟೆಂಬರ್ 8 1933 ಅವರ ಜನನ ಆಗುತ್ತೆ. ಹಾಗಾಗಿ ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಅವರ ಕೆಲವು ಹಾಡುಗಳ ಮೂಲಕ ನಾವು ನಮ್ಮ ನೆಮ್ಮದಿಯ ಸುಕೂನ್ ಕೆಪಲ್ನ ಹುಡ್ಕೋಣ, ಏನಂತೀರಾ? ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಹಾಡಿರುತ್ತೆ, ಕೇಳಿದ ತಕ್ಷಣ ಮನಸ್ಸು ನಿಧಾನವಾಗಿ ಬಿಡುವ ಹಾಡಿರುತ್ತೆ, ಉಲ್ಲಾಸಗೊಳಿಸುವ ಹಾಡಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ನಿಮಗೆ ಆಶಾ ಭೋಸ್ಲೆಜಿಯವರ ಫೇವ್ರೇಟ್ ಸುಕೂನ್ ಕೆ ಸಾಂಗ್ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡೋಕ್ಕೆ ನಮ್ಮ ನಂಬರ್ ನಿಮ್ಗೆ ಗೊತ್ತೇ ಇದೆ, ಗೊತ್ತಿಲ್ಲ ಅಂದರೆ 9480901013. ನೀವೇನಾದ್ರು ಇವತ್ತು ಎಫ್ ಎಂ ರೈನ್ಬೋ ಟ್ಯೂನ್ ಮಾಡಿದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಆಶಾಜಿಯವರ ಧ್ವನಿಯಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ? ಅದು ತುಂಬ ಹತ್ತಿರದಿಂದ ಯಾರೋ ನಿಧಾನವಾಗಿ ಮಾತನಾಡಿದ ಹಾಗಿರುತ್ತೆ. ಅಭಿನ ಜಾವೋ ಚೋಡಕರ್ ಈ ಹಾಡಿನಲ್ಲಿ ಆ ಮೃದುವಾದ ಭಾವನೆ ಎಷ್ಟು ಸುಂದರ. ಒಬ್ಬರು ಹೋಗಬಾರದು ಅಂತ ಮನಸ್ಸು ಹೇಳುತ್ತೆ, ಆದರೆ ಹೇಳುವ ರೀತಿಯೇ ಎಷ್ಟು ಸೌಮ್ಯ. ನಿಮ್ಮ ಜೀವನದಲ್ಲೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತ ಅನಿಸಿದ ಕ್ಷಣ ಯಾವುದು? ಆಶಾ ಭೋಸ್ಲೆಜಿಯವರ ನಿಮ್ಮ ಫೇವ್ರೆಟ್ ಸುಕೂನ್ ಹಾಡು ಯಾವುದು ಅಂತ 9480901013 ಕರೆ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಮೆಸೇಜ್ಗಾಗಿ ಕಾಯ್ತಾ ಆಶಾ ಭೋಸ್ಲೆಯವರ ಈ ಸುಂದರ ಹಾಡು ನಿಮ್ಮೆಲ್ಲರಿಗೂ.

ಆಹಾ, ಈಗ ನೋಡಿ, ಇದೇ ಆಶಾಜಿಯವರು ಕಿತಾಬೇ ಬಹುತಿಸಿ ಅಲ್ಲಿ ಎಷ್ಟು ಪ್ಲೇಫುಲ್ ಆಗಿ, ಯೂತ್ಫುಲ್ ಆಗಿ, ಬಬ್ಲಿ ಆಗಿ ಕೇಳಿಸ್ತಾರೆ ಅಂತ. ನಮ್ಮ ಮುಂದಿನ ಹಾಡು ಅದೇ ಆಗಿರುತ್ತೆ. ಆ ಹಾಡಿನಲ್ಲಿ ಅವರ ಧ್ವನಿಯಲ್ಲಿರುವ ಇನೋಸೆನ್ಸ್ ಮತ್ತು ಮಿಸ್ಚೀಫ್ ತುಂಬಾ ಇಷ್ಟ ಆಗುತ್ತೆ. ಒಬ್ಬ ಸಿಂಗರ್ ತನ್ನ ಧ್ವನಿಯನ್ನಷ್ಟೇ ಬದಲಾಯಿಸಿಕೊಂಡೋದಲ್ಲ, ಒಮ್ಮೆ ಒಂದ್ಸಲ ಮೆಚ್ಯೂರ್ ಎಮೋಷನ್ಸ್, ಮತ್ತೊಮ್ಮೆ ಟೀನೇಜ್ ಲೈಕ್ ಎಕ್ಸೈಟ್ಮೆಂಟ್ ಅಂತಾರಲ್ಲ, ಅದನ್ನು ಕೂಡ ಕೊಡಬಲ್ಲರು ಅನ್ನಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಆಶಾ ಭೋಸ್ಲೆಜಿ.

ಸುಕೂನ್ ಕೇಬಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಮತ್ತು ನಮ್ಮ ಪ್ಲೇಲಿಸ್ಟ್ ನಲ್ಲಿ ಇವತ್ತು ಆಶಾ ಭೋಸ್ಲೆಜಿಯವರ ಬರ್ತ್ಡೇ ಸ್ಪೆಷಲ್ ಸಾಂಗ್ಸ್ ಇದೆ. ನಮ್ಮ ಮುಂದಿನ ಹಾಡು ಮನೋರಂಜನ್ ಚಿತ್ರದ ಚೋರಿ ಚೋರಿ ಹಾಡು. ಪ್ರೀತಿ ಕೆಲವೊಮ್ಮೆ ನೇರವಾಗಿ ಹೇಳುವುದಿಲ್ಲ, ಒಂದು ನಗು, ಒಂದು ಚಿಕ್ಕ ಟೀಸಿಂಗ್ ಅಥವಾ ಒಂದು ಮೃದುವಾದ ಧ್ವನಿ ಇವೆಲ್ಲದರ ಜೊತೆನೆ ಅಡಗಿರುತ್ತೆ. ಚೋರಿ ಚೋರಿ ಈ ಹಾಡನ್ನ ಕೇಳಿದಾಗ ಮನಸ್ಸಿನಲ್ಲಿ ಒಂದು ಹಗುರವಾದ ಖುಷಿ ಮೂಡುತ್ತದೆ. ಆಶಾಜಿಯವರ ಧ್ವನಿಯಲ್ಲಿ ಆ ಚಾರ್ಮ್ ಮತ್ತು ಲೈವ್ಲಿನೆಸ್ ಈ ಹಾಡನ್ನು ಇನ್ನೂ ವಿಶೇಷವಾಗಿಸಿದೆ. ನೀವು ಕೂಡ ಒಮ್ಮೆ ಕೇಳಿ.

ಸಮಯಾಗಿದೆ 9:33 ಮತ್ತು ಇದು ಸುಕೂನ್ ಕಿ ಪಲ್ ಕಾರ್ಯಕ್ರಮ. ಸುಕೂನ್ ಕಿ ಪಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಅಮೋಘವಾದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ರೆ, ಮೇರು ಗಾಯಕಿ ಆಶಾ ಭೋಸ್ಲೆ ಅವರ ಜನ್ಮದಿನದ ಕಾರಣ ಅವರ ಹಾಡುಗಳು ಸೂಪರ್ ಆಗಿದೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5109. ಹಾಗೆ ನಾಗೇಂದ್ರ ತಾವ್ರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ಮುದಾ ನೀಡ್ತಿದೆ ಅದ್ಭುತ ಅಂತ ಕಳಿಸಿದ್ದಾರೆ. ಹಾಗೆ ಶ್ರೀಮತಿ ಜ್ಯೋತಿ ಅವರು, ಆಶಾ ಭೋಸ್ಲೆ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಇದೆ. ಅವರೊಬ್ಬರು ವರ್ಸಟೈಲ್ ಸಿಂಗರ್, ಅವರಿಗೆ ಯಾರು ಕಾಂಪಿಟೇಷನ್ ಮಾಡಿಲ್ಲ, ಅವರಿಗೆ ಅವರೇ ಕಾಂಪಿಟೇಷನ್. ಪ್ರತಿ ಹಾಡಲು ಹೊಸದೇನಾದರೂ ಕೊಡಬೇಕು, ಹೊಸತನ ಏನಾದರೂ ಕೊಡಬೇಕು ಅಂತಲೇ ಅವರ ಸಾಂಗ್ಸ್ ಇತ್ತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಂದೇಶ ಕಳಿಸಿದ ತಮ್ಮೆಲ್ಲರಿಗೂ ಒಂದು ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀನಿ. ಇನ್ನು ನಮ್ಮ ಮುಂದಿನ ಹಾಡು ಇನ್ನು ಆಕೊಂಕಿ ಮಸ್ತಿ. ಈ ಹಾಡು ಕೇಳಿದರೆ ಸಂಪೂರ್ಣ ಮೂಡ್ ಚೇಂಜ್. ಇಲ್ಲಿ ಪ್ಲೇಫುಲ್ ಆಶಾಜಿ ಇಲ್ಲವೇ ಇಲ್ಲ, ಇಲ್ಲಿದೆ ನಜಾಕತ್, ಸೊಫಿಸ್ಟಿಕೇಶನ್ ಮತ್ತು ಒಂದು ನಿಧಾನವಾದ ಮೌನದ ಆಕರ್ಷಣೆ. ಈ ಹಾಡನ್ನು ಕೇಳಿದಾಗ ಯಾವಾಗಲೂ ಅನ್ಸೋದು ಕೆಲವು ಭಾವನೆಗಳನ್ನು ಜೋರಾಗಿ ಹೇಳಬೇಕಾಗಿಲ್ಲ, ಒಂದು ಕಣ್ಣು, ಒಂದು ಧ್ವನಿ ಮತ್ತು ಒಂದು ಪಾಸ್ ಸಾಕು. ಆಶಾಜಿಯವರ ಈ ಸಟಲ್ ಎಮೋಷನನ್ನು ಬ್ಯೂಟಿಫುಲ್ಲಾಗಿ ಈ ಹಾಡಿನಲ್ಲಿ ಹಿಡಿದಿಟ್ಟಿದ್ದಾರೆ.

ಆಹಾ, ಎಷ್ಟು ಸುಂದರವಾದ ಹಾಡು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿಯವರು ಸಂದೇಶ ಕಳಿಸಿದ್ದಾರೆ. ಆಶಾ ಭೋಸ್ಲೆಯವರ ಕಂಠಸಿರಿಯಲ್ಲಿ ಮೂಡಿ ಬರುತ್ತಿರುವ ಹಾಡುಗಳು ಕೇಳಲು ಮನಸ್ಸು ತುಂಬಿ ಬರುತ್ತಿದೆ. ಇನ್ನು ಈ ಹಾಡು ಇನ್ನು ಆಕೋಂಕಿ ಮಸ್ತಿ, ಈ ಸಾಲುಗಳು ಹೃದಯ ಸ್ಪರ್ಶಿಯಾಗಿದೆ ಅಂತ ಹೇಳಿದರೆ ಧನ್ಯವಾದಗಳು. ಹಾಗೆ ಮುಂದಿನ ಹಾಡು ಏ ಮೇರಾ ದಿಲ್, ಈ ಹಾಡು ಕೇಳಿದ್ರೆ ಆಶಾಜಿಯವರ ಲಿಟ್ರಲಿ ಮತ್ತೊಂದು ಅವತಾರವನ್ನೇ ನೋಡ್ತೀವಿ. ಇದು ಮೃದು ಮೆಲೋಡಿ ಖಂಡಿತ ಅಲ್ಲ, ಇಲ್ಲಿದೆ ಕಾನ್ಫಿಡೆನ್ಸ್, ಬೋಲ್ಡ್ನೆಸ್, ಮತ್ತೊಂದು ಆಟಿಟ್ಯೂಡ್, ಮತ್ತೆ ಇರ್ರೆಸಿಸ್ಟಿಬಲ್ ಎನರ್ಜಿ ಅಂತಾನೆ ಹೇಳ್ಬೋದು. ಈ ಹಾಡು ಕೇಳಿದಾಗ ಆಶಾಜಿಯವರ ವೈವಿಧ್ಯತೆ ತುಂಬ ಸ್ಪಷ್ಟವಾಗುತ್ತೆ. ಅದೇ ಧ್ವನಿ ಆದರೆ ಸಂಪೂರ್ಣ ಬೇರೆ ವ್ಯಕ್ತಿತ್ವ. ಅದಕ್ಕೆ ಅವರು ಕೇವಲ ಒಬ್ಬ ಗಾಯಕಿಯಲ್ಲ, ಪ್ರತಿ ಹಾಡಿಗೂ ಒಂದು ವ್ಯಕ್ತಿತ್ವವನ್ನು ಕೊಟ್ಟ ಕಲಾವಿದೆ ಅಂತಲೇ ಹೇಳಬಹುದು.

ನಾವು ಕೇಳ್ತಾ ಇದ್ದೀವಿ ಸುಕೂನ್ ಕೆಪಲ್ ಕಾರ್ಯಕ್ರಮ, ಮತ್ತು ಇದು ಆಶಾ ಭೋಸ್ಲೆಯವರ ಜನ್ಮದಿನದ ಪ್ರಯುಕ್ತ ವಿಶೇಷವಾದ ಕಾರ್ಯಕ್ರಮ. ಹಾಗೆ ಶಾಂತಾಚಾರ್ ಬಿಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ, ಸುಕೂನ್ ಕೆಪಲ್ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮೂಡ್ತಾ ಇದೆ ಮೇಡಮ್ ಅಂತ ಕಳಿಸಿದ್ದಾರೆ. ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ತಂಪಾದ ಸಂಜೆಯ ಸಮಯದಲ್ಲಿ ನಿಮ್ಮ ನಿರೂಪಣೆಯಿಂದ ಒಳ್ಳೆಯ ಇಂಪಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ತುಂಬ ಖುಷಿಯಾಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಅವರ ವೈವಿಧ್ಯಮಯ ಗಾಯನ, ಅದ್ಭುತ ಕಂಠಸಿರಿ ಮತ್ತು ಸಂಗೀತ ಲೋಕಕ್ಕೆ ನೀಡಿರುವ ಅಪಾರ ಕೊಡುಗೆ ನಿಜವಾಗಿ ಅನನ್ಯವಾದದ್ದು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಾವಿತ್ರಿ ಉಮೇಶ್ ಅವರು ದಾವಣಗೆರೆಯಿಂದ, ಬಾಲ್ಯದಲ್ಲಿ ನಮ್ಮ ಹಳ್ಳಿ ಮನೆಯಲ್ಲಿ ಹೊಸದಾಗಿ ರೇಡಿಯೋ ತಂದಾಗ ಈ ಗೀತೆಗಳನ್ನ ಕೇಳಿದ್ದು ನೆನಪಿದೆ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಈ ಹಾಡು ರಂಗೀಲ ಚಿತ್ರದ ತನಹ ತನಹ, ಈ ಹಾಡನ್ನ ಅವರು ಒಂಥರ ತಬಾಯಿ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಫುಲ್ ಒಂದು ಟ್ರೆಂಡ್ ಸೃಷ್ಟಿಸಿದಂತಹ ಹಾಡು ಇದು. ಅವರ ಈ ಧ್ವನಿಯಲ್ಲಿ ಮೃದುವಾದ ಮತ್ತು ಒಂದು ಕನಸು ಮತ್ತು ಒಂದು ಭಾವನಾತ್ಮಕ ಒಂದು ವಿಶೇಷತೆ ಕೇಳಿಸುತ್ತೆ. ಒಂಟಿತನ ಕೆಲವೊಮ್ಮೆ ದುಃಖವಾಗಿರಬಹುದು, ಆದರೆ ಅದೇ ಒಂಟಿತನದಲ್ಲಿ ಒಂದು ಮಧುರತೆಯ ನೆಮ್ಮದಿಯೂ ಇರುತ್ತದೆ ಅಂತ ಈ ತನಹ ತನಹ ಹಾಡನ್ನ ಕೇಳಿದಾಗ ಖಂಡಿತವಾಗ್ಲೂ ಅನಿಸುತ್ತೆ. ವಿಚಿತ್ರವಾದ ಲಾಂಗಿಂಗ್ ಮೂಡುತ್ತದೆ. ಆಶಾಜಿಯವರ ಧ್ವನಿಯಲ್ಲಿ ಆ ಸಾಫ್ಟ್ನೆಸ್, ಡೆಪ್ತ್ ಮತ್ತು ಎಫರ್ಟ್ಲೆಸ್ ಎಕ್ಸ್ಪ್ರೆಷನ್ ಅಂತಾರಲ್ಲ, ಈ ಹಾಡನ್ನು ಇನ್ನೂ ವಿಶೇಷವಾಗಿಸುತ್ತೆ. ಅವರು ಈ ಹಾಡನ್ನು ಹಾಡಲೇ ಇಲ್ಲ ಅನಿಸುತ್ತೆ, ತಮ್ಮ ಮನಸ್ಸಿನ ನಮ್ಮ ಮನಸ್ಸಿನೊಳಗಿರುವ ಭಾವನೆಗಳನ್ನು ನಿಧಾನವಾಗಿ ಹಂಚಿಕೊಂಡಿದ್ದಾರೆ ಅನಿಸುತ್ತೆ. ನೀವು ಕೂಡ ಕೇಳಿ ತನಹ ತನಹ ರಂಗೀಲ ಚಿತ್ರದ ಈ ಹಾಡನ್ನು.

ಸುಕೂನ್ ಕೇಪಲ್ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಇನ್ನೇನು ತಲುಪ್ತಾ ಇದ್ದೀವಿ. ಮತ್ತು ಈಗ ರಾತ್ರಿ ಸಮಯಕ್ಕೆ ಪರ್ಫೆಕ್ಟ್ ಆಗಿರುವ ಒಂದು ಮೂಡ್, ರಾತ್ ಬಾಕಿ ಬಾತ್ ಬಾಕಿ. ಈ ಹಾಡಿನಲ್ಲಿರುವ ಮಿಸ್ಟ್ರಿ, ಗ್ಲಾಮರ್ ಮತ್ತು ಪ್ಲೇಫುಲ್ನೆಸ್, ಆಶಾಜಿಯವರ ವಾಯ್ಸ್ ಇದಕ್ಕೆ ಇನ್ನೊಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅವರ ಧ್ವನಿ ಕೆಲವೊಮ್ಮೆ ಮೆಲೋಡಿ, ಕೆಲವೊಮ್ಮೆ ಎಮೋಷನ್, ಕೆಲವೊಮ್ಮೆ ಆಟಿಟ್ಯೂಡ್, ಮತ್ತು ಕೆಲವೊಮ್ಮೆ ಪೂರ್ಣ ರಾತ್ರಿಯ ಮೂಡ್ ಕೊಡುತ್ತೆ. ಸೊ ಹಾಗಾಗಿ ಈ ಹಾಡು ನಮ್ಮೆಲ್ಲರಿಗೋಸ್ಕರ.

ಹಾಗಾದರೆ ಸ್ನೇಹಿತರೆ, ಇವತ್ತು ನಾವು ಕೇಳಿದ್ದು 8 ಹಾಡುಗಳು, ಆದರೆ ಕೇಳಿದ್ದು ಒಂದೇ ಧ್ವನಿ, ಆಶಾ ಭೋಸ್ಲೆಜಿ ಅವರದು. 8 ಬೇರೆ ಬೇರೆ ಆಶಾಜಿ ಅಂತಲೇ ಹೇಳ್ಬೋದು. ಒಮ್ಮೆ ಒಂಟಿತನದ ಮಧುರ ಭಾವನೆ, ಒಮ್ಮೆ ಪ್ಲೇಫುಲ್ ರೊಮ್ಯಾನ್ಸ್, ಒಮ್ಮೆ ಪ್ಲೇಫುಲ್ ಹುಡುಗಿಯ ಧ್ವನಿ, ಮತ್ತು ಒಮ್ಮೆ ನಜಾಕತ್, ಒಮ್ಮೆ ಆಟಿಟ್ಯೂಡ್, ನೆನಪುಗಳ ನೋವು, ಯೂತ್ಫುಲ್ ರೊಮ್ಯಾನ್ಸ್ ಮತ್ತು ಮಿಡ್ ನೈಟ್ ಮಿಸ್ಟ್ರಿ. ದಿಸ್ ಇಸ್ ವರ್ಸಟ್ಯಾಲಿಟಿ, ಮತ್ತು ಇದೇ ಆಶಾ ಭೋಸ್ಲೆಜಿ ಅಂತ ಹೇಳ್ಬೋದು. ಹಾಗಾಗಿ ಸಂದೇಶ ಕಳಿಸಿದ್ದಾರೆ ನಮಗೆ, ಇವತ್ತಿನ ಪ್ರಸಾರ ಮಾಡಿದ ಎಲ್ಲ ಹಾಡುಗಳು ಚೆನ್ನಾಗಿತ್ತು ಅಂತ ಉಷಾ ಅವರು ಸಂದೇಶ ಕಳಿಸಿದ್ರೆ, ಎನ್ ಜಿ ಬಸವರಾಜ್ ಅವರು, ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ, ಸುಕೂನ್ ಕೆಪಲ್ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಹಾಡು ಒಂದೇ ಇರ್ಬೋದು ಆದರೆ ಪ್ರತಿಯೊಬ್ಬರಿಗೂ ಸುಕೂನ್ ಬೇರೆ ಬೇರೆ ಅಂತ ಹೇಳ್ತಾ ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ನೆಮ್ಮದಿಯ ಸಂಗಾತಿ ಶಾಂತಲಾ ಜೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:02 ಮತ್ತು ಇದು ನಿಮ್ಮ ಕನಸಿನ ಲೋಕ ಕಾರ್ಯಕ್ರಮ.

ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಜೊತೆ ಇರೋದು ಶಾಂತಲಾ. ಕನಸಿಗೆ ವಿಳಾಸ ಕೊಟ್ರೆ ಅದು ಹೇಗಿರ್ಬೋದು ಗೊತ್ತಾ? ಯಾರಿಗೋ ಹಿಮಾಲಯದ ಮಧ್ಯೆ ಒಂದು ಪುಟ್ಟ ಮನೆ, ಇನ್ನೊಬ್ಬರಿಗೆ ಸಮುದ್ರದ ಪಕ್ಕದಲ್ಲಿ ಒಂದು ಸಂಜೆ, ಮತ್ತೊಬ್ಬರಿಗೆ ತಮ್ಮದೇ ಆದ ಒಂದು ಸ್ಟೇಜ್, ಸಾವಿರಾರು ಜನರ ಮುಂದೆ ನಿಂತು ತಮ್ಮ ಕನಸನ್ನು ಬದುಕುವ ಜಾಗ, ಯಾರಿಗೋ ಅಪ್ಪ ಅಮ್ಮನ ಜೊತೆ ಹೋಗಬೇಕೆಂದಿರುವ ಒಂದು ದೇಶ, ಇನ್ನೊಬ್ಬರಿಗೆ ತಮ್ಮದೇ ಆದ ಒಂದು ಬಿಸ್ನೆಸ್, ಮತ್ತೊಬ್ಬರಿಗೆ ಯಾವುದೇ ದೊಡ್ಡ ಡೆಸ್ಟಿನೇಷನ್ ಬೇಡ. ನನ್ನ ಕನಸಿನ ವಿಳಾಸ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ ನನ್ನ ಮನೆ ಅಂತಲೇ ಹೇಳ್ಬೋದು. ಮತ್ತು ಕೆಲವರಿಗೆ ಕನಸು ಒಂದು ಪ್ಲೇಸ್ ಅಲ್ಲವೇ ಅಲ್ಲ, ನಾನು ಆಗಬೇಕು ಅಂತ ಬಯಸಿರುವ ವ್ಯಕ್ತಿ ಅಂತ, ಅದೇ ಅವರ ಡೆಸ್ಟಿನೇಷನ್ ಕೂಡ ಆಗಿರುತ್ತೆ. ಹಾಗಾದರೆ ನಿಮ್ಮ ಕನಸಿನ ವಿಳಾಸ ಯಾವುದು ಅಂತ ಇವತ್ತು ನಮ್ಮ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಮೆಸೇಜ್ ಮಾಡಿ 9480901013. ಅದು ಒಂದು ಪ್ಲೇಸ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಾಧನೆ ಆಗಿರ್ಬೋದು, ಅಥವಾ ನಿಮ್ಮದೇ ಒಂದು ಬ್ಯೂಟಿಫುಲ್ ಫ್ಯೂಚರ್ ಕೂಡ ಆಗಿರ್ಬೋದು. ಈ ರಾತ್ರಿ ನನಗೆ ಹೇಳಿ ನಿಮ್ಮ ಅತಿ ದೊಡ್ಡ ಕನಸಿನ ಜಾಗ ಯಾವುದು ಅಂತ. ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀನಿ ನಾನು. 9480901013 9480103 9480103.

ಮನಸ್ಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಈ ರಾತ್ರಿ ಒಂದು ಪುಟ್ಟ ಪ್ರಶ್ನೆಯೊಂದಿಗೆ ಶುರು ಮಾಡಿದ್ದೆ. ನಿಮ್ಮ ಅತಿ ದೊಡ್ಡ ಕನಸಿಗೆ ಒಂದು ವಿಳಾಸ ಕೊಡಬೇಕು ಅಂದರೆ ಅದು ಎಲ್ಲಿರುತ್ತೆ? ನಿಮ್ಮ ಊರ, ದೇಶನ, ವೇದಿಕೆನ, ಅಥವಾ ನಿಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆನ? ವೇರ್ ವುಡ್ ಬಿ ಯುವರ್ ಬಿಗ್ಗೆಸ್ಟ್ ಡ್ರೀಮ್ ಅಂತ ಕೇಳಿದ್ದೆ. ನಿಮ್ಮ ಕನಸಿನ ವಿಳಾಸವನ್ನು ನನಗೂ ಕೂಡ ಮೆಸೇಜ್ ಮಾಡಿ ಅಂದರೆ ಬಹಳಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಆನಂದ್ ಕುಲಕರ್ಣಿ ಸೂಲೆಪೀಡೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ನನ್ನ ಕನಸಿನ ಲೋಕದ ಜಾಗ ನನ್ನ ಸ್ವಂತ ಪುಟ್ಟ ಮನೆ. ಅಲ್ಲಿ ಹಗಲು ಹೊತ್ತು ಆಗಲಿ ಅಥವಾ ರಾತ್ರಿ ಹೊತ್ತೇ ಆಗಲಿ, ಅಲ್ಲಿ ಸಿಗಷ್ಟು ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ. ಯಾವ ಊರಲ್ಲಿ, ಯಾವ ಮನೆಯಲ್ಲೂ ಸಿಗಲ್ಲ ರೀ. ನನ್ನ ಪುಟ್ಟ ಮನೆನೇ ನನ್ನ ಶಾಂತಿ ದೂತ. ಶಾಂತಿ ಅಲ್ಲೇ ಸಿಗೋದು ನನಗೆ ತುಂಬ. ಎಲ್ಲೇ ಹೋದರೂ ನಾನು 2 ದಿನಕ್ಕೆ ವಾಪಸ್ ಬರ್ತೀನಿ ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ. ಅದೇ ಸಂದೇಶ ಅದೇ ಥರ ಸೇಮ್ ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು, ನನ್ನ ಕನಸಿನ ಮನೆಯೇ ನನ್ನ ಗೂಡು, ಅಲ್ಲಿಯ ತಾಣವೇ ಬಣ್ಣ ಬಣ್ಣದ ಕನಸಿನ ಮನೆಯಾಗಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ನಮಸ್ತೆ ಮೇಡಮ್, ಕನಸಿನ ಲೋಕದಲ್ಲಿ ಪ್ರಸಾರ ಆಗುತ್ತಿರುವ ಹಾಡುಗಳು ಸೂಪರ್ ಆಗಿದೆ. ಸಾಧು ಕೋಕಿಲ ಅವರ ಅವನಲ್ಲಿ ಇವನಲ್ಲಿ ಹಾಡು ಅದ್ಭುತವಾಗಿತ್ತು. ನನ್ನ ಕನಸಿನ ಲೋಕ ಅತಿ ದೊಡ್ಡ ಜಾಗ ಅಂದರೆ ಅದು ಅನಂತ ಕಲ್ಪನಾ ಶಕ್ತಿ ಮತ್ತು ಅಪ್ರಜ್ಞಾಪೂರ್ವಕ ಮನಸ್ಸು ಅಂತ. ಅಂದರೆ ವಿಜ್ಞಾನ ಮತ್ತು ಮನೋವಿಜ್ಞಾನದ ಪ್ರಕಾರ ನಮ್ಮ ಮೆದುಳು ಮತ್ತು ಮನಸ್ಸಿನ ಸಾಮರ್ಥ್ಯವೇ ಈ ಕನಸಿನ ಲೋಕದ ಅತಿ ದೊಡ್ಡ ಆವರಣವಾಗಿದೆ ಅಂತ ನಮಗೆ ಒಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಬೆಳ್ಳಿಯ ನದಿಯ ಹರಿಯುತ್ತಾ ಬಂದಿದೆ, ಹಾಲಿನ ನೊರೆಯು ತೇಲುತ್ತಾ ನಿಂತಿದೆ, ಮಾತನಾಡುವ ಹೂವಿನ ತೋಟ, ನಕ್ಷತ್ರಗಳ ನಡುವೆ ಚಂದಿರನ ಆಟ, ಇದೇ ನನ್ನ ಕನಸು ಅಂತ ಶ್ರೀನಿವಾಸ್ ಹೊಸಕೋಟೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಕೂಡ ನೀವು ಕೂಡ ನನಗೆ ಖಂಡಿತವಾಗ್ಲೂ ಸಂದೇಶ ಕಳಿಸಬಹುದು. ಕನಸು ಅಂದರೆ ನಿದ್ದೆಯಲ್ಲಿ ಕಾಣೋದು ಮಾತ್ರ ಅಲ್ಲ, ನಾವು ಎಚ್ಚರವಾಗಿದ್ದಾಗ ಮತ್ತೆ ಮತ್ತೆ ನೆನಪಾಗುವುದು ಕೂಡ ಒಂದು ಕನಸೇ ಅಂತ ಹೇಳ್ತಾ, ಒಂದು ದಿನ ನಾನು ಇದನ್ನ ಮಾಡ್ತೀನಿ, ಒಂದು ದಿನ ನಾನು ಅಲ್ಲಿಗೆ ಹೋಗಬೇಕು, ನನ್ನ ಜೀವನ ಹೀಗಿರಬೇಕು, ಆ ಒಂದು ದಿನದ ಪದದೊಳಗೆ ಎಷ್ಟೊಂದು ದೊಡ್ಡ ಲೋಕ ಅಡಗಿರುತ್ತೆ ಅಲ್ವಾ? ನೀವು ಕೂಡ ಸಂದೇಶ ಕಳಿಸಿ 9480901013.

ಕನಸಿನ ಲೋಕದಲ್ಲಿ ಕನಸಿಗೆ ಬಣ್ಣ ಹಚ್ಚಿ ಸಾಕ್ತಾ ಇದ್ದೀವಿ. ಕನಸಿಗೆ ವಿಳಾಸ ಕೊಟ್ಟ ಕ್ಷಣದಿಂದ ಅದು ಸ್ವಲ್ಪ ನಿಜವಾಗೋಕ್ಕೆ ಶುರು ಆಗುತ್ತೆ ಅಲ್ಲ. ನನಗೆ ಒಳ್ಳೆಯ ಜೀವನ ಬೇಕು ಅನ್ನೋದಕ್ಕಿಂತ ನಾನು ಒಂದು ದಿನ ಸಮುದ್ರದ ಪಕ್ಕದಲ್ಲಿ ಕೂತು ಒಂದು ಪುಸ್ತಕ ಬರೀತೀನಿ ಅಂದರೆ ಎಷ್ಟು ಸುಂದರವಾದ ವಿಳಾಸ. ಹಾಗಾದರೆ ನಿಮ್ಮ ಕನಸಿನ ವಿಳಾಸ ಯಾವುದು ಅಂತ ಕೇಳಿದ್ದೆ ಶಾಂತಾಚಾರ್ ಬಡಿಗೇರವರು ಕನಸಿನ ಲೋಕ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ. ಅವ್ರು ಹೇಳ್ತಿದ್ದಾರೆ, ಜಗತ್ತಿನಲ್ಲಿ ಅನೇಕ ದೊಡ್ಡ ದೊಡ್ಡ ಸಾಧನೆಗಳ ಹಿಂದೆ ಮೊದಲು ಒಂದು ಸಣ್ಣ ಕನಸೇ ಇತ್ತು ಅಂತ. ಖಂಡಿತವಾಗ್ಲೂ ಆದ್ದರಿಂದ ಪ್ರತಿಯೊಬ್ಬರೂ ಬದುಕಿನಲ್ಲಿ ಒಂದು ಒಳ್ಳೆಯ ಕನಸನ್ನು ಹೊಂದಿ ಅದನ್ನು ನನಸಾಗಿಸಲು ಪ್ರಯತ್ನಿಸಬೇಕು ಅಂತ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಹಾಗೆ ಇಂಥ ಹೊತ್ತಿನಲ್ಲಿ ನಾನೀಗ ಇಂಥ ಸುಮಧುರ ಹಾಡು ಕೇಳುವುದೇ ನನ್ನ ಇವತ್ತಿನ ಕನಸು ನನಸಾಗ್ತಿದೆ ಅಂತ ಮಣಿಕಂಠ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ BS ಬೈರ ಹನುಮಯ್ಯ ವಿನಾಯಕ ನಗರ ರಾಮನಗರದಿಂದ ಹೇಳ್ತಾರೆ, ಎಷ್ಟೋ ದೇಶ ಎಷ್ಟೋ ರಾಜ್ಯ ಎಷ್ಟೋ ಊರು ಸುತ್ತಿದರೂ ನಮ್ಮ ಹಳ್ಳಿ ನಮ್ಮ ಮನೆ ಹೊಲ ಕಾಡು ಅಲ್ಲೇ ನಿಜವಾದ ನೆಮ್ಮದಿ ಅಂತ. ಸೇಮ್ ಅದೇ ಥರ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ನನ್ನ ಕನಸಿನ ಮನೆ ನಿಸರ್ಗನೇ ನನ್ನ ಕನಸಿನ ಲೋಕ ಅಂತ ಸಂದೇಶ ಕಳಿಸಿದ್ರೆ. ನನಗೆ ಸುಧಾ ಬೂದಿಹಾಲ್ ಅವರು, ನನಗೆ ನಮ್ಮ ಮನೆಯೇ ಅಪ್ಪ ಬೆಸ್ಟು ಅಂತ. ಯಾಕೆ ಅಂದರೆ ಯಾರ ಮನೆಗೆ ಹೋದರೂ ಈಗೆಲ್ಲ ರೇಡಿಯೋ ಇರೋದೇ ಇಲ್ಲ, ಟಿವಿ ಅಥವಾ ಮೊಬೈಲ್ ನೋಡ್ತಾನೆ ಕೂತಿರ್ತಾರೆ. ನನಗೆ ರೇಡಿಯೋ ಕೇಳೋದು, ಹಾಡು ಕೇಳೋದು, FM ರೇನ್ಬೋ ಕೇಳೋದು ತುಂಬ ಖುಷಿ. ಯಾರ ಮನೆಗೆ ಹೋದರೂ ಕೇಳೋಕ್ಕಾಗಲ್ಲ, ಹಾಗಾಗಿ ನನಗೆ ನಮ್ಮ ಮನೆಯೇ ತುಂಬ ಇಷ್ಟ ಅಂತ. ಸೊ ನಿಮ್ಮೆಲ್ಲರ ಸಂದೇಶ ನೋಡಿದ ಮೇಲೆ ಅನ್ನಿಸ್ತಾ ಇದೆ, ಹೌದು ಮನೆಯೇ ಮಂತ್ರಾಲಯ ಅಂತ ಖಂಡಿತವಾಗ್ಲೂ. ಹಾಗೆ ಮಂಜುರಾಣಿ ಮೈಸೂರು, ನನ್ನ ಕನಸಿನ ವಿಳಾಸ ನನ್ನ ಅಮ್ಮನ ಮಡಿಲು. ವಾರೇ ವಾ, ಸೂಪರ್, ಅದೇ ಸ್ವರ್ಗ. ಆಕೆಯ ಮಡಿಲಲ್ಲಿ ಮಲಗಿದ್ದಾಗಲೆಲ್ಲ ನನ್ನಮ್ಮ ಅವರ ಸೆರಗನ್ನು ಹೊದಿಸಿ ನಿದ್ರೆಗೆ ಭಂಗ ಬಾರದಂತೆ ಆರೈಕೆ ಮಾಡ್ತಿದ್ರು. ಆಹಾ, ಏನು ಎಮೋಷನಲ್ ಮೆಸೇಜ್ ಕಳಿಸಿದ್ದೀರಾ ರೀ ಮಂಜುರಾಣಿ ಅವರೇ. ಆ ಸೆರಗಿನ ಕಂಪಿನ ಇಂಪು ಸೊಬಗೋ ಸೊಬಗೋ ಈಗ ಅವರಿಲ್ಲ, ಆದರೆ ಅವರ ಮಡಿಲಲ್ಲಿ ಇಡೀ ಪ್ರಪಂಚಕ್ಕೆ ಮೆರೆಯುತ್ತಿದ್ದ ನೆನಪೇ ಈ ಸುಂದರ ಕನಸು ಅಂತ ವಂಡರ್ಫುಲ್ ಮೆಸೇಜ್ ಕಳಿಸಿದ್ದಾರೆ. ಸೊ ಇವರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತಾ

ಇವರಿಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಕಾಲೇಜ್ ಕುಮಾರ ಚಿತ್ರದಿಂದ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ಧ್ವನಿಯಲ್ಲಿದೆ. ಬಹಳ ಎಮೋಷನಲ್ ಆಗಿದೆ, ಖಂಡಿತ ಕೇಳಿ ಅಂತ ಹೇಳ್ತಾ ಮಂಜುರಾಣಿ ಅವರೇ ನಿಮಗೋಸ್ಕರ.

ಕೆಲವೊಮ್ಮೆ ನಮ್ಮ ಕನಸುಗಳು ತುಂಬ ದೊಡ್ಡದಾಗಿರಬೇಕು ಅಂತ ಏನಿಲ್ಲ. ಅಪ್ಪ ಅಮ್ಮನ ಜೊತೆ ಒಂದು ಟ್ರಿಪ್ ಇರಬಹುದು, ಬಹಳ ದಿನಗಳಿಂದ ಮಾತನಾಡದ ಒಬ್ಬ ಸ್ನೇಹಿತನ ಜೊತೆ ಒಂದು ಕಾಫಿ ಇರಬಹುದು, ನಮಗಿಷ್ಟವಾದ ಕೆಲಸದಲ್ಲಿ ನಮ್ಮದೇ ಆದ ಒಂದು ಗುರುತಿರ್ಬೋದು, ಇವೆಲ್ಲವೂ ಕನಸುಗಳೇ ಅಲ್ವಾ? ಕನಸು ದೊಡ್ಡದೋ ಚಿಕ್ಕದೋ ನಮಗೆ ಗೊತ್ತಿಲ್ಲ, ಆದರೆ ಅದಂತೂ ನಮ್ಮದಾಗಿರಬೇಕು ಅಂತ ಹೇಳ್ತಾ ನಿಮ್ಮ ಸಂದೇಶಗಳನ್ನು ಓದುವಂಥದ್ದು. ಹಾಗೆ ಉಮೇಶ ಸಿರಿಗೆರೆಯವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಇಡೀ ಪ್ರಪಂಚದಲ್ಲಿ ಪಕ್ಷಿ ಪ್ರಾಣಿ ಕೀಟಗಳ ಜೊತೆ ಪ್ರತಿಯೊಬ್ಬ ಮಾನವನು ತುಂಬ ಖುಷಿಯಾಗಿ ಬಾಳಿದರೆ ಅದೇ ಸಂತೋಷ, ಅದೇ ಕಲ್ಪನೆಯಲ್ಲಿ ನಮ್ಮ ಕನಸು ಅಂತ ಹೇಳ್ತಾರೆ. ಸೊ ಅವರಿಗೂ ಕೂಡ ಅವರಿಗೆ ತನ್ನ ಕ್ರಿಕೆಟ್ ಪ್ರಪಂಚದಲ್ಲಿ ಖುಷಿಯಾಗಿರುವುದೇ ಅವರ ಕನಸಿನ ಲೋಕ ಅಂತೆ. ಹೌದು, ಅವರವರ ಭಾವಕ್ಕೆ ಅವರವರ ಭಕ್ತಿ ಅಂತ ಹೇಳ್ತಾರೆ. ಹಾಗೆ ಮತ್ತೆ ನಮಗೆ ಸಂದೇಶ ಬಂದಿದೆ ಯಶೋಧ ಈಚಲಕರಂಜಿ ಮಹಾರಾಷ್ಟ್ರದಿಂದ. ನನ್ನ ಕನಸಿನ ಲೋಕ ಕೇವಲ ಕಲ್ಪನೆಯಲ್ಲ, ಅದು ನಾನು ತಲುಪಬೇಕಾದ ಅತ್ಯಂತ ವೈಭವವಾದ ಮತ್ತು ಸುಂದರವಾದ ಸಾಮ್ರಾಜ್ಞ ಸಾಧನೆಯ ಹಾದಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಐಷಾರಾಮಿ ಜೀವನ ಕೇವಲ ಅದೃಷ್ಟದಿಂದ ಬರುವುದಿಲ್ಲ, ನನ್ನ ಕನಸಿನ ದೊಡ್ಡ ವಿಳಾಸವನ್ನು ನನಸು ಮಾಡಲು ಕಠಿಣ ಪರಿಶ್ರಮವೇ ನನ್ನ ಹಾದಿ ಅಂತ. ಖಂಡಿತವಾಗ್ಲೂ ಆಲ್ ದ ಬೆಸ್ಟ್ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಶೋಧ ಅವರೇ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಸಂದೇಶ ಅನಿಲ್ ಭೀಷ್ಟನ್ನ ಅವರವರು ಸಂದೇಶ ಕಳಿಸಿದ್ದಾರೆ. ಬಹಳ ಒಂದು ಮಹತ್ವವಾದ ಸಾಮಾಜಿಕ ಒಂದು ಜವಾಬ್ದಾರಿಯುತ ಸಂದೇಶ ಅನ್ಸುತ್ತೆ ಇದು. ಎಲ್ರಿಗೂ ಪೂರ್ಣವಾಗಿ ಸುಖ ಸಂತೋಷ ಅಂತ ಇರಲ್ಲ, ಆದರೆ ನನ್ನ ಕನಸು ಏನಂದರೆ ಹಸಿದವರಿಗೆ ಅನ್ನ ನೀಡುವ ಭಾಗ್ಯ ಮತ್ತು ನಿರ್ಗತಿಯರಿಗೆ ಸಹಾಯ ಮಾಡುವುದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅದೇ ನನ್ನ ಕನಸು ಅಂತ. ಸಚ್ ಅ ನೈಸ್ ಥಾಟ್ ಅನಿಲ್ ಅವರೇ. ನೀವು ಕೂಡ ನಿಮ್ಮ ಈ ಕನಸನ್ನು ಖಂಡಿತವಾಗ್ಲೂ ಸಾಕಾರಗೊಳಿಸಿ. ಇದೊಂದು ಬ್ಯೂಟಿಫುಲ್ ಕನಸು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಷ್ಟು ಬ್ಯೂಟಿಫುಲ್ ಮೆಸೇಜು, ನಿಮ್ಮ ಈ ಯೋಚನಾ ಲಹರಿ ಇದೆಯಲ್ಲ ತುಂಬ ಸೂಪರ್ ಆಗಿದೆ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ.

ಒಂದು ಕ್ಷಣ ಕಣ್ಣು ಮುಚ್ಚಿ ನೀವು ಬಯಸಿದ ಜೀವನ ಈಗಾಗಲೇ ನಿಮ್ಮ ಮುಂದೆ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಎಲ್ಲಿದ್ದೀರಾ, ಯಾರ ಜೊತೆ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮತ್ತು ಮುಖ್ಯವಾಗಿ ಅಲ್ಲಿ ತಲುಪಿದ ಮೇಲೆ ನಿಮ್ಮ ಮುಖದಲ್ಲಿ ಆ ನಗು ಹೇಗಿರುತ್ತೆ, ಆ ಚಿತ್ರವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಬಹುಶಃ ಅದೇ ನಿಮ್ಮ ಕನಸಿನ ವಿಳಾಸ ಅಂತ ಹೇಳ್ತೀನಿ. ಹಾಗೆ ಕನಸಿನ ಲೋಕದಲ್ಲಿ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ನಮಗೆ ಮನೆಯೇ ಕನಸಿನ ಲೋಕ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಂಗಿಯ ಈರಣ್ಣ ಜೀವೂರು ಹಾಗೂ ರಾಮಚಂದ್ರ ಅವರು. ಹಾ, ಮತ್ತು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಮುಚ್ಚಿದ ಕಣ್ಣಿನ ಮೌನದಲ್ಲಿ ಮೂಡುವುದು ಒಂದು ಸುಂದರ ಕನಸು, ನವಿರಾದ ರೆಕ್ಕೆಗಳ ಬಿಡಿಸಿ ಹಾರುವುದು ಹಕ್ಕಿಯಂತೆ ಮನಸ್ಸು, ಹಗಲಿರುಳಿನ ಹಾದಿಯಲ್ಲಿ ಬೆಳಕಿನ ಕಿರಣದಂತೆ ಬಾಳು, ಕನಸಿನಡೆಗೆ ಸಾಗುವ ದಾರಿಯಲ್ಲಿ ಸಿಗಲಿ ಹೊಸದೊಂದು ನಾಳು. ಕನಸು ಕೇವಲ ಕಲ್ಪನೆಯಲ್ಲ, ಸಾಧನೆಯ ಮೊದಲ ಹೆಜ್ಜೆ. ನನ್ನ ಸಾಗುವ ಛಲವಿದ್ದರೆ ಸಿಗುವುದು ಜೀವನಕ್ಕೆ ಸೌಂದರ್ಯದ ಹೆಗೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ.

ಕನಸಿನ ಲೋಕದಲ್ಲಿ ಸಾಕ್ತಾ ನಿಮ್ಮ ಕನಸಿನ ವಿಳಾಸ ಯಾವುದು ಅಂತ ಕೇಳಿದ್ದೆ. ಹಾಗೆ ಬಹಳಷ್ಟು ಸಂದೇಶ ಬರ್ತಾ ಇದೆ. ಮತ್ತೆ ಕನಸಿನ ವಿಳಾಸ ಅಂದ್ರೆ ಸಮುದ್ರದ ಪಕ್ಕದಲ್ಲಿ ಒಂದು ಪುಟ್ಟ ಮನೆ, ಸಂಜೆ ಅಲೆಗಳ ಸದ್ದು ಕೇಳ್ತಾ ಸನ್ಸೆಟ್ ನೋಡ್ತಾ ನಿಧಾನವಾಗಿ ಬದುಕಬೇಕು ಅಂತ. ತುಂಬಾ ಇಂಪಾರ್ಟೆಂಟು ನಿಧಾನವಾಗಿ ಬದುಕೋದು. ಯಾಕೆಂದ್ರೆ ಮತ್ತು ಕೂಡ ನನ್ನ ಕನಸಿನ ಒಂದು ಲೋಕ ಅಂದ್ರೆ ಒಂದು ಲೈಬ್ರರಿ ಅಂತ ಹೇಳ್ಬೋದು. ಪುಸ್ತಕಗಳ ನಡುವೆ ಫೋನ್ ಇಲ್ಲದೆ ಅದಕ್ಕೂ ಇಂಪಾರ್ಟೆಂಟ್ ಆಗಿ ಆ ಥರನೇ ಇರಬಾರ್ದು. ಆ ಕೆಲಸ ಪೆಂಡಿಂಗ್ ಇದೆ, ಈ ಪೆಂಡಿಂಗ್ ಇದೆ, ಅಡುಗೆ ಮಾಡಬೇಕು, ಆಫೀಸ್ಗೆ ಹೋಗಬೇಕು ಅಂತ ಏನು ಇಲ್ಲದೆ ಒಂದು ಪೀಸ್ಫುಲ್ ಆದ

ಪ್ರಪಂಚನೇ ನನ್ನ ಕನಸಿನ ವಿಳಾಸ ಅಂತ ಹಾಗೆ ಬಹಳಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ. ಇತರರ ಜಗತ್ತಿನಲ್ಲಿ ಬದುಕುವುದಕ್ಕಿಂತ ನನ್ನದೇ ಆದ ಒಂದು ದೊಡ್ಡ ವಿಲಾಸಿ ಕನಸಿನ ಲೋಕವನ್ನು ಸೃಷ್ಟಿಸಿ ಅಲ್ಲಿ ನಾನು ರಾಣಿಯಂತೆ ಬದುಕುವ ಆಸೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಯಶೋಧ ಅವರು. ಸೊ ಹಾಗಾಗಿ ನಿಮ್ಮ ಕನಸಿನ ಲೊಕೇಶನ್ ಅಥವಾ ವಿಳಾಸ ಏನು ಅಂತ ನಿಮಗೂ ಕೂಡ ಕಳಿಸ್ತಾ ಇದ್ದೆ. ಆದರೆ ಅದೆಲ್ಲ ಇದ್ರೂ ನಮಗೆ ತುಂಬ ಇಂಪಾರ್ಟೆಂಟು ಆ ಜೀವನವನ್ನು ಸಾಕ್ಷಾತ್ಕಾರಗೊಳಿಸೋಕ್ಕೆ. ಹಾಗಾಗಿ ಒಲವೇ ಜೀವನ ಸಾಕ್ಷಾತ್ಕಾರ. ನಾವು ಯಾವುದೇ ಕನಸಿನ ಲೋಕಕ್ಕೆ ಹೋದರೂ ನಮ್ಮ ಜೀವನ ಸಾಕ್ಷಾತ್ಕಾರ ಆಗಬೇಕಲ್ವಾ?

ಹೌದು. ಈ ರಾತ್ರಿ ಮಲಗುವ ಮೊದಲು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ನಿಜವಾಗಿಯೂ ತಲುಪಬೇಕು ಅನ್ನುವ ಜಾಗ ಯಾವುದು? ಅದು ಒಂದು ಸ್ಥಳವಾಗಿರಬಹುದು, ಅಥವಾ ಒಂದು ಸಾಧನೆ ಕೂಡ ಆಗಿರಬಹುದು, ಅಥವಾ ನೀವು ಆಗಬೇಕು ಅನಿಸುವ ನಿಮ್ಮದೇ ಆದ ಒಂದು ರೂಪ ಕೂಡ ಆಗಿರಬಹುದು. ಆ ಕನಸನ್ನು ಸ್ವಲ್ಪ ಹತ್ತಿರ ಇಟ್ಕೊಂಡೆ ಮಲ್ಗಿ ಅಂತ ಹೇಳ್ತೀನಿ. ಪ್ರಭಾಕರಯ್ಯ ಚೈತ್ರಯನ್ ಮಠದ ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು. ಇಂದಿನ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆ ಮತ್ತು ಇಂದಿನ ವಿಷಯ ಸೂಪರ್. ನಿದ್ರೆಯಲ್ಲಿ ಕಾಣುವ ಕನಸು ಬರೀ ಕನಸು ಮಾತ್ರ ಮೇಡಮ್. ಸಂಭ್ರಮದಿಂದ ದುಡ್ಡು ಮನೆ ನನ್ನ ಕನಸಿನ ವಿಳಾಸ. ಓಕೆ, ದುಡ್ಡು ಮತ್ತೆ ಮನೆ ಅವರ ಕನಸಿನ ವಿಳಾಸ ಅಂತ ತುಂಬ ಪ್ರಾಕ್ಟಿಕಲ್ ಆಗಿ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಬಹಳನೇ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ.

ಇವತ್ತು ನಾವು ಹುಡುಕಿದ್ದು ಕನಸಿನ ವಿಳಾಸ. ಆದರೆ ನೆನಪಿರಲಿ, ಕನಸಿಗೆ ವಿಳಾಸ ಕೊಟ್ಟರೆ ಮಾತ್ರ ಸಾಕಾಗಲ್ಲ, ಅಲ್ಲಿಗೆ ಹೋಗುವ ಮೊದಲ ಹೆಜ್ಜೆಯನ್ನು ಕೂಡ ಇಡಬೇಕು. ಹಾಗಾಗಿ ನಿಮ್ಮ ಕನಸಿನ ವಿಳಾಸ ಎಷ್ಟೇ ದೂರದಲ್ಲಿದ್ದರೂ ಇವತ್ತು ರಾತ್ರಿ ಅದನ್ನು ಮನಸ್ಸಿನಲ್ಲಿ ಒಂದು ಸಲ ಭೇಟಿ ಮಾಡಿ. ಯಾಕೆ ಅಂದರೆ ಕನಸಿಗೆ ತುಂಬ ಚೆನ್ನಾಗಿ ರಾತ್ರಿ ಕೂಡ ಎಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಕನಸುಗಳು ಸುಂದರವಾಗಿರಲಿ, ಅವುಗಳಿಗೆ ದಾರಿ ಸಿಗಲಿ, ಮತ್ತು ಆ ದಾರಿಯಲ್ಲಿ ನಿಮ್ಮ ಹೆಜ್ಜೆಗಳು ಮುಂದುವರಿಯಲಿ ಅಂತ ಹೇಳ್ದ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಸಂಜೆಯಿಂದ ನಿಮ್ಮ ರೇಡಿಯೋ ಸಂಗಾತಿ ಆರ್ ಜೆ ಶಾಂತಲಾ. ಹಾಗೆ ಸಂದೇಶ ಕಳಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.